ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ ಮೊದಲ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳು 22ನೇ ತಾರೀಕು ಸೋಮವಾರ. ಈಗ ಸಮಯ 5:58. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭ

ಜಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ 6:30 ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಯಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ರಾಜ್ಕುಮಾರ್ ಭಾರತಿ ಅವರು ಹಾಡಿರುವಂತಹ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು. 8:50 ಕಕ್ಕದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನೀರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 12:00 ವನಿತಾ ವಿಹಾರದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 12:20 ಚಿತ್ರಗೀತೆಗಳು. 12:30 ಜೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. 12:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಿರಣ್ ಅಗರ್ವಾಲ್. ಸಂಜೆ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿ ರಂಗದಲ್ಲಿ ಮೈಕ್ರೋ ಕ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ, ಈ ಕುರಿತು ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ. ರಾತ್ರಿ 7:45 ಕೌಶಲ್ಯ ಭಾರತ ಸ್ಕಿಲ್ ಇಂಡಿಯಾ ಯೋಜನೆ ಕುರಿತು ಹಿರಿಯ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ವಿಷ್ಣುಕಾಂತ್ ಚಟಪಳ್ಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಶಂಕರ ನಾರಾಯಣ. ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಎಂಎಸ್ ಶ್ವೇತಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುವಿರಿ. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ, ತಬ್ಲಾ ಸಾಥ್ ರೂಪಕ್ ಆರ್ ಕಲ್ಲೂರ್ಕರ್. ರಾತ್ರಿ 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ, ಈ ಕುರಿತು ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ರಾತ್ರಿ 10:30 ಗೀತ ಚಂದ್ರಕ್ಕೆ ಮೆಲೋಡಿ ಟೈಮ್ಸ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವಿಜಯದಾಸರ ದೇವರ ನಾಮ ಹಾಡಿದ್ದಾರೆ ಚಂದ್ರಿಕಾ ಗಿರೀಶ್ ಅವರು. ವಾದಿರಾಜರ ರಚನೆ ಇದು. ಉಗಭೋಗದ ನಂತರ ಧವಳಗಂಗೆಯ ಗಂಗಾಧರ ಮಹಾಲಿಂಗ.

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ.
1: ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೆ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ

0: ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೆ ದಿವಾಕರ್ ಡೊಂಗ್ರೆ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಮಂಗಳದ ದನಿ ಅಂದರೆ ಕದ್ರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದ್ರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ
3: ಮೂಲತಃ ನಾನು ಬಾಣೆ ಮಂಗಳೂರಿನ ಹತ್ತಿರ ಬಂಟ್ವಾಳ ತಾಲೂಕಿನಲ್ಲಿ ಸಜಿಪ ಗ್ರಾಮ ಬರೀಕು ಗ್ರಾಮ, ಅಲ್ಲಿ ಯಾವುದೇ ಸೌಕರ್ಯಗಳಿಲ್ಲ. ನಡ್ಕೊಂಡು ಹೋಗ್ಬೇಕು ಪೇಟೆಯಿಂದ 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದು. ಆ ದಿನ ನಾವು ಶಾಲೆಗೂ ಹಾಗೆ 3 ಮೈಲ್ ನಡ್ಕೊಂಡು ಹೋಗ್ಬೇಕು, ಗುಡ್ಡ ಎಲ್ಲ ಮೇರು ಪಲ್ಲ ಎಲ್ಲ ಹಿಡಿದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪಂಚಾಯತ್ ಆಫೀಸ್ ಇತ್ತು, ಅಲ್ಲಿ ಇದ್ದಿರ್ತಾರೆ ಎಂಥದ್ದು ಮೈಕ್ ಇರ್ತಾರೆ, ರೇಡಿಯೋ ಆಗ ಒಂದು ಡಬ್ಬಾ ತರ, ರೇಡಿಯೋ ಒಂದು ಬಾಕ್ಸ್ ತರ, ಒಂದು ನಮ್ಮ ಬಕೆಟ್ ತರದ್ದು ಇದೆಲ್ಲ ಇರ್ತಾರಲ್ಲ, ಅದು ಅವಾಗ ಮೈಸೂರು ಆಕಾಶವಾಣಿಯಿಂದ ಪ್ರಚಾರ ಆಗುವಂಥದ್ದೆಲ್ಲ ಅಲ್ಲಿ ಬರ್ತಿತ್ತು. ಪ್ರದೇಶ ಸಮಾಚಾರ ಕಾರ್ಯಕ್ರಮ ಎಲ್ಲ ಬೆಳಗ್ಗೆ ಯಾವ ಸಿಗ್ತಿಲ್ಲ, ಯಾಕಂದ್ರೆ ನಮ್ಮ ಮನೆ ಅಲ್ಲಿಂದ 1-2 ಕಿಲೋಮೀಟರ್ ಇದೆ. ಸೊ ಆ ಕಾಲದಲ್ಲಿ ರೇಡಿಯೋ ಇದ್ದವರು ಸ್ವಲ್ಪ ಅನುಕೂಲವಂತಾರೆ ಅನ್ನುವಂಥ ಕಾಲದಲ್ಲಿ, ಯಾರ ಮನೆಯಲ್ಲಿ ಅಷ್ಟು ದೊಡ್ಡ ದೊಡ್ಡವ್ರ ಮನೆಯಲ್ಲೋ ದೊಡ್ಡ ದೊಡ್ಡ ಬಂಡಲ್ ತರ ರೇಡಿಯೋ ಇರ್ತಿತ್ತು. ನಮಗೆ ನೋಡುದಂದ್ರೆ ಬಹಳ, ಕೇಳುದಂದ್ರೆ ಬಹಳ. ಇಂಥ ಒಂದು ಸಂದರ್ಭದಲ್ಲಿ ನಾನು ಲೈಬ್ರರಿ ಮೆಂಬರ್ ಕೂಡ ಆಗಿದೆ. ಸಣ್ಣದ್ರಿಂದ ಈ ಪುರಾಣ ಕಥೆಗಳನ್ನೆಲ್ಲ ಓದೋದು ಹುಚ್ಚು, ಅಥವಾ ಬೇರೆ ಮತ್ತೆ ತಾರಸು ಅವರ ಕಥೆ ಓದ್ತಿದ್ದೆ ಅವರು, ಅದು ಬಹಳ ನನಗೆ ಅವರದು. ಆ ಸಂದರ್ಭದಲ್ಲಿ ಹೋದಾಗ ಈ ಆಕಾಶವನ್ನು ಕೇಳಿದಾಗ ಕೆಲವು ಹಾಡುಗಳು ಮತ್ತು ಕೆಲವರ ನಾದಸ್ವರ, ಕೆಲವರ ವಯಲಿನ ವೀಣ ವಾದನಗಳನ್ನು ಕೇಳಿದಾಗ ನನಗಿಂದು ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ, ಏನೋ ಇನ್ನು ನಾನು ಬಾರಿಸಬೇಕಿತ್ತಲ್ಲ ಈ ರಾಗವನ್ನು, ನಾನು ಬಾರಿಸಿದೆ ಅವಾಗ ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ ನಾದಸ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂತೇಳುವಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್, ಆ ಬ್ಯಾಂಡ್ನಲ್ಲಿ ಒಬ್ಬರು ವಾದ್ಯಂತ ಪಾಶ್ಚಾತ್ಯ ನಮ್ಮದು ಸ್ವದೇಶ ವಿದೇಶ ಅನ್ನೋದಕ್ಕಿಂತ ಯಾವುದೇ ಒಂದು ಬೇರೆ ಬೇರೆ ಪರಂಪರೆಯ ಮೇಲೆ ಅವರಿಗೊಂದು ವಿಶೇಷವಾದ ಒಂದು ಆಧಾರ ಇತ್ತು ಅಂತ ನಾವು ಬಹಳ ಇದರಲ್ಲಿ ಹೇಳಬೇಕು. ನಾನು ನಿಜವಾಗಿ ಆ ಜನ ಹತ್ರ ಹೋಗಿ ಕೇಳಿದೆ ಏನ್ ಸರ್ ಇದು ವಾದ್ಯದ ಹೆಸರು ಅಂತ, ಧೈರ್ಯ ಮಾಡಿಕೊಂಡು ಹೇಳಿದ್ರು ಸ್ಯಾಕ್ಸೋಫೋನ್ ಎಲ್ಲಿ ಸಿಗ್ತದೆ, ಇಲ್ಲ ಅದು ಎಲ್ಲೋ ಸಿಗ್ತದೆ ನಮ್ಗೆ ಮಹಾರಾಜರು ತಂದು ಕೊಟ್ಟದ್ದು ಅಂದ್ರೆ ನಾವು ಹುಡುಗಲ್ವಾ ನಮ್ಗೆ ಯಾಕೆಂತ ಹೇಳಿ ಸುಮ್ಮನೆ. ಸೊ ಕಡೆಗೆ ನಾನು ಅದನ್ನು ಹೇಗೋ ಇನ್ನೊಬ್ಬರಿಂದ ಅದನ್ನು ತಿಳ್ಕೊಂಡೆ ಎಲ್ಲಿ ಸಿಗ್ತಾ ಇದ್ದ ನಮ್ಮ ಊರಿನಲ್ಲಿ. ನಮ್ಮ ಮೊದಲನೇ ಗುರುಗಳ ಮಗನ ಒಂದು ಉಪನಯನ ಕಾರ್ಯಕ್ರಮ ಗುರುವಾಯೂರ್ ದೇವಸ್ಥಾನದಲ್ಲಿ ಆದಾಗ ಶಿಷ್ಯನಾದ ನನ್ನನ್ನು ಬಿಡ್ತಾರ ನೀನೇ ಬಾ ಅಂತ ಹೇಳಿದ್ರು. ನಾನು ಅಲ್ಲಿ ದೇವಸ್ಥಾನದಲ್ಲಿ ಮೊದಲು ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯ್ತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಆಗ ಅಲ್ಲಿ TVG ಸಾರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಮಹಾಮೈದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲನೇ ಗುರುಗಳು ಅಳಿಯನಿಗೆ ಉಪನಯನ ಮಾಡುವಾಗ ಬಹಳ ಬೇಕಲ್ಲ. ಹಾಗೆ ಒಂದು ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರೋ ಜ್ಞಾನ ಆಮೇಲೆ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರೀಡ್ಸ್ ಅಂತಾರೆ ಶಿವಲಿ, ಅದು ಇವು ಎರಡು ಕಡೆನೂ ಇದಿರ್ತದೆ. ಅದನ್ನ ನಾವು ಕೆಳಗೆ ರೀಡ್ಸ್ ಮೇಲೆ ರೀಡ್ಸ್, ಅದಕ್ಕೆ ಶಿವಲಿಂದ ಉತ್ತರ ನೋಡಿ ಒಳಗಿನ ಅದನ್ನ ಹೀಗೆ ಮಾಡಿದಾಗ ಅದನ್ನ ಸುತ್ತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ್ರೆ ತುಟಿ ಒತ್ತಡದಿಂದ ಸೃಷ್ಟಿ ಮಾಡಬಹುದು. ಇಂಥ ಕಂಪಿತಗಳನ್ನೆಲ್ಲ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಬರ್ತದೆ. ಇದೇ ಸ್ಯಾಕ್ಸ್ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ. ಅದಾದ್ರೆ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡ್ಗೆ ಮಾತ್ರ ಅಡಿಭಾಗದಲ್ಲಿ ನೀರು ಸಿಗ್ತದೆ. ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ. ಯಾಕಂದ್ರೆ ಸ್ಟಕ್ ಆಗ್ತದೆ ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಸ್ಟ್ರಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ, ಅದರಲ್ಲಿ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ್ರು ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟ್ರಿಂಗ್ ಅನ್ನು ತೆಗೆದು ಬಿಸಾಡಿ. ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರ್ಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಅದು ಮೆತ್ತಗೆ ಮಾಡಿ ಅದನ್ನ ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಮಾಡಿದೆ. ಆಮೇಲೆ ಪ್ಯಾಡ್ಸ್ ನಲ್ಲಿ ಕೂಡ ಮೊದಲು ಬಹಳ ಕಷ್ಟವೇ ಇತ್ತು. ಎಲ್ಲ ಕಡೆಯಲ್ಲಿ ಆಕಾಶವಾಣಿ ನಾನು ಎಲ್ಲ ಇಂಟರ್ವ್ಯೂ ಹೇಳ್ತೀನಿ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
2: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
4: ಸರ್ವೋದಯವಾಗಲಿ ಸರ್ವರಲಿ.
1: ಆಕಾಶವಾಣಿ ಬೆಂಗಳೂರು. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಹಿಡಿಮಣ್ಣನೆತ್ತಿ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಹಿಂದಿನ ಸಂಚಿಕೆಗಳಲ್ಲಿ ನಾವು ಈ ಮಾದಕ ವಸ್ತುಗಳ ಸೇವನೆ ವಿಷಯವಾಗಿ ಮಾತಾಡ್ತಾ ಇದ್ವಿ. ಅದು ಚಟವಾಗಿ ಪರಿವರ್ತನೆ ಆಗ್ಬಿಡ್ಬೋದು. ಆಗ ವಿದ್ಯಾರ್ಥಿ ಅಥವಾ ವ್ಯಕ್ತಿಯನ್ನ ಶಿಕ್ಷೆ ನೀಡೋದಕ್ಕಿಂತ ಅದನ್ನು ಯಾವ ರೀತಿಯಲ್ಲಿ ಅವರಿಗೆ ಕಾನೂನಿನಲ್ಲಿ ಯಾವುದೇ ಒಂದು ಪ್ರಕರಣ ದಾಖಲಾದರೂ ಕೂಡ ಹೇಗೆ ಪರ್ಯಾಯ ಮಾರ್ಗದ ಮೂಲಕವಾಗಿ ಅವನನ್ನು ಹೊರಗಡೆ ಬಿಡಿಸ್ಕೊಂಡ್ಬರಬೇಕು ಅಂತ ಅನ್ನೋದು ಕೂಡ ಕೆಲಸ ಯೋಚನೆ ಮಾಡ್ತೀವಿ ನಾವು.

0: ಡಿಅಡಿಕ್ಷನ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆಯಲು ಸ್ವಯಂ ಪ್ರೇರಣೆಯಿಂದ ಒಪ್ಪಿಗೆ ಆ ವ್ಯಕ್ತಿ ನೀಡಬೇಕಾಗ್ತದೆ. ಮತ್ತು ಕಾನೂನಿನ ಒಬ್ಬ ವಕೀಲರ ಮೂಲಕ ನ್ಯಾಯಾಲಯದ ಮುಂದೆ ಈ ವಿಷಯವನ್ನು ಪ್ರಸ್ತುತಪಡಿಸಬೇಕಾಗುತ್ತೆ. ಇಲ್ಲಿ ಮನೆಯವರು ಕೂಡ ಇದರ ತುಂಬ ಜವಾಬ್ದಾರಿಯನ್ನು ಪಡ್ಕೊಳ್ಬೇಕು. ಒಂದು, ಚಿಕಿತ್ಸೆಗೆ ಮಕ್ಕಳನ್ನು ಪ್ರೋತ್ಸಾಹಿಸುವಂಥದ್ದು. ನ್ಯಾಯಾಲಯ ಇದಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತದೆ. ಖಂಡಿತವಾಗಿಯೂ ಮಕ್ಕಳ ಚಟದ ಇತಿಹಾಸ, ಹಿಂದಿನ ಚಿಕಿತ್ಸೆ ದಾಖಲೆಗಳು ಇದ್ದರೆ ಅದನ್ನು ಕೂಡ ಜೋಪಾನ ಮಾಡಿ ಸೂಕ್ತ ವೈದ್ಯಕೀಯ ಪರೀಕ್ಷೆಗೆ ಮತ್ತು ಕೌನ್ಸೆಲಿಂಗ್ಗಳಿಗೆ ಮಕ್ಕಳನ್ನು ಹಾಜರುಪಡಿಸಬೇಕು. ಕುಟುಂಬದ ಬೆಂಬಲ ಇದೆ ಅನ್ನುವಂಥದ್ದು ಕೂಡ ನ್ಯಾಯಾಲಯದ ಮುಂದೆ ತೋರಿಸಿಕೊಡಿ. ಯಾಕಂದರೆ ಇಂಥ ಚಟಕ್ಕೆ ಬೀಳುವಂಥದ್ದು ಯಾರೂ ಬೇಕು ಬೇಕು ಅಂತ ಬೀಳೋದಿಲ್ಲ. ಹಾಗಾಗಿ ಮಕ್ಕಳನ್ನು ಒಬ್ಬ ಅಲ್ಲಿಂದ ಬಿಟ್ಟು ಬಿಡದೆ ಸೂಕ್ತ ಕೌನ್ಸೆಲಿಂಗ್ ಮತ್ತು ವೈದ್ಯಕೀಯ ಚಿಕಿತ್ಸೆ ಮೂಲಕ ಅವರನ್ನು ಮತ್ತೆ ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ಕುಟುಂಬದವರು ಮತ್ತು ಸಮಾಜ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳ್ಕೊಳ್ತೀವಿ.
1: ಈಗ ಮಾದಕ ಚಟಗಳ ದಾಸರಾಗಿ ಇಡೀ ಜೀವನವನ್ನು, ತಮ್ಮ ಓದನ್ನು ಮತ್ತು ತಮ್ಮ ಬದುಕನ್ನು ಹಾಳು ಮಾಡಿಕೊಂಡು ವಾಪಸ್ ಬರದೇ ಇರೋ ರೀತಿಯಲ್ಲಿ ಆಗಬಾರ್ದು. ಏನೋ ಆರಂಭದಲ್ಲೇ ಎಚ್ಚರಿಕೆ ಪಡ್ಕೊಳ್ಬೇಕು. ಮತ್ತೆ ಮಾನಸಿಕ ಚಿಕಿತ್ಸೆ ಅಂತ ಹೇಳಿದ್ರಲ್ಲ, ಅದು ಕೂಡ ಸಿಗಬೇಕಾಗತ್ತೆ. ಮತ್ತೆ ಸಮಾಜ ಅವರಿಗೆ ಏನೋ ಆರಂಭದಲ್ಲಿ ಏನೋ ತಪ್ಪಾಗಿ ಹೋಯ್ತು, ಹುಡುಗ ಚೆನ್ನಾಗಿದ್ದಾನೆ, ಅದು ಹುಡುಗಿ ಚೆನ್ನಾಗಿದ್ದಾಳೆ ಅಂತಾನೆ ಒಂದು ಭಾವನೆ ಇಟ್ಕೊಂಡು ಅವರಿಗೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಸಮಾಜದ ದೃಷ್ಟಿಕೋನ ಕೂಡ ಬದಲಾವಣೆ
0: ಆಗಬೇಕು.
1: ಮತ್ತು ಅತಿಯಾಗಿ ಈ ಚಟದ ದಾಸರಾದ್ರೆ ಅವರನ್ನು ಖಂಡಿತವಾಗಿ ಬಿಡಿಸ್ಕೊಂಡ್ ಬರೋ ಕರ್ತವ್ಯ ನಮ್ಮ ವ್ಯವಸ್ಥೆಯದು ಇದೆ ಅಂತ ಹೇಳಿ ಅನ್ಕೊಂಬೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು.
0: ಕೃಷ್ಣ
1: ಪ್ರಸಾದ್ ಅವರೇ, ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ಬೆಂಗಳೂರು. ಈಗ ರೈತರಿಗೆ ಸಲಹೆ.
1: ಸಾಮಾನ್ಯವಾಗಿ ಬೇರು ಹುಳುವಿನ ಬಾಧೆ ಬಿತ್ತನೆ ಮಾಡಿದ ನಂತರವೇ ಚೆನ್ನಾಗಿ ಗೊತ್ತಾಗೋದ್ರಿಂದ ಅಂಥ ಸಮಯದಲ್ಲಿ ಬೇರು ಹುಳುವನ್ನು ಹತೋಟಿ ಮಾಡಲು ಹೆಚ್ಚಿನ ನೀರು, ಪರಿಶ್ರಮ ಮತ್ತು ಹೆಚ್ಚಿನ ಔಷಧಿ ಬೇಕಾಗುತ್ತೆ. ಇಷ್ಟೆಲ್ಲ ಆದರೂ ಪರಿಣಾಮ ಮಾತ್ರ ಸಂಪೂರ್ಣ ಆಗಿರೋದಿಲ್ಲ. ಆ ಕಾರಣ ಎಲ್ಲೆಲ್ಲಿ ಹಿಂದಿನ ವರ್ಷ ಬೇರು ಹುಳುವಿನ ಬಾಧೆ ಕಂಡು ಬಂದಿದೆಯೋ ಅಂಥ ಪ್ರದೇಶದಲ್ಲಿ ಬಿತ್ತನೆಗೆ ಮೊದಲೇ ಸೂಕ್ತ ಕ್ರಮ ಕೈಗೊಂಡು ಹುಳುಗಳನ್ನು ಹತೋಟಿ ಮಾಡಲು ಪ್ರಯತ್ನಿಸಬೇಕು. ಮೊದಲನೇದಾಗಿ, ಬೇರು ಹುಳುವಿನ ದುಂಬಿಗಳು ಏಪ್ರಿಲ್, ಮೇ, ಜೂನ್ ತಿಂಗಳುಗಳಲ್ಲಿ ಹೆಚ್ಚಾಗಿ ಬೇವಿನ ಮರದ ಮೇಲೆ ಕುಳಿತು ಎಲೆ ತಿನ್ನೋದ್ರಿಂದ ಆ ಸಮಯದಲ್ಲಿ ಬಲೆ ಹಾಕಿ ಅಥವಾ ಮರದ ಮೇಲಿನಿಂದ ಬೀಳಿಸಿ ಆರಿಸಿ ಹುಳುಗಳನ್ನು ಸಾಯಿಸುವುದು ಉತ್ತಮ. ಅಂಥ ಮರಿಗಳಿಗೆ ಮೊನೋಕ್ರೋಟೋಪಾಸ್ 1.5 ml ಅಥವಾ ಕ್ಲೋರಿಪೈರಿಪಾಸ್ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ದುಂಬಿಗಳನ್ನು ಈ ಹಂತದಲ್ಲೇ ಹತೋಟಿ ಮಾಡಲು ಸಾಧ್ಯವಾಗುತ್ತೆ. ಬಿತ್ತನೆ ಸಮಯದಲ್ಲಿ ಸುಮಾರು 2.5-3 kg ಫೋರೇಟ್ 10G ಔಷಧದ ಹರಳುಗಳನ್ನು ಸುಮಾರು 10 kg ಒಣಮರಳಿನಲ್ಲಿ ಅಥವಾ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ನಂತರ ಈ ಮಿಶ್ರಣವನ್ನು ಬೀಜಕ್ಕಾಗಿ ತೆಗೆದ ಸಾಲಿನಲ್ಲಿ ಗೊಬ್ಬರ ಹಾಕುವ ಸಮಯದಲ್ಲಿ ಸಾಲಿಗುಂಟ ಉದ್ದಕ್ಕೂ ಸಮಾನವಾಗಿ ಚೆಲ್ಲುತ್ತಾ ಹೋಗಿ ನಂತರ ಬಿತ್ತನೆ ಮಾಡುವ ಬೀಜಗಳ ಜೊತೆ ಔಷಧ ಸಂಪರ್ಕ ಹೊಂದದಂತೆ ಒಂದು ಕೋಲಿನ ಸಹಾಯದಿಂದ ಮಣ್ಣನ್ನು ಬೆರೆಸಿ ಆನಂತರ ಬಿತ್ತನೆ ಮಾಡಬೇಕು. ಈ ಪದ್ಧತಿಯಲ್ಲಿ ಸುಮಾರು 1/3 ಔಷಧಿಯನ್ನು ಮಾತ್ರ ಉಪಯೋಗಿಸಿ ಅತ್ಯುತ್ತಮವಾಗಿ ಬೇರು ಹುಳುಗಳನ್ನು ಹತೋಟಿ ಮಾಡಲು ಸಾಧ್ಯ ಉಂಟು. ಇನ್ನೊಂದು ಪರಿಣಾಮಕಾರಿ ವಿಧಾನ ಯಾವುದೆಂದರೆ ಕ್ಲೋರಿಪೈರಿಪಾಸ್ ಔಷಧಿಯಿಂದ ಬೀಜೋಪಚಾರ ಮಾಡಬೇಕು. ಇದಕ್ಕಾಗಿ ತೂಕ ಹಾಕಿದ ಸುಲಿದ ಬಿತ್ತನೆಯ ಬೀಜವನ್ನು ಒಂದು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಪ್ರತಿ ಕೆಜಿ ಬೀಜಕ್ಕೂ 10 ml ಪ್ರಮಾಣದಲ್ಲಿ ಕ್ಲೋರಿಪೈರಿಪಾಸ್ ಔಷಧಿಯನ್ನು ತೆಳ್ಳಗೆ ನೀರು ಬೆರೆಸದಂತೆ ಬೀಜದ ಮೇಲೆ ಹರಡಿ ನಂತರ ಇಬ್ಬರು ಈ ಪ್ಲಾಸ್ಟಿಕ್ ಹಾಳೆಯನ್ನು ಒಂದೊಂದು ಬದಿ ಹಿಡಿದು ಬೀಜಗಳ ಮೇಲೆ ಹಾಕಿದ ಔಷಧಿಯನ್ನು ಚೆನ್ನಾಗಿ ಪ್ರತಿ ಬೀಜಕ್ಕೂ ತೆಳ್ಳನೆ ಪೊರೆಯಂತೆ ಹರಡಿಕೊಳ್ಳುವಂತೆ ಹೊರಳಿಸಿ ನಂತರ ಈ ಬೀಜವನ್ನು ನೆರಳಿನಲ್ಲಿ ಆರಲು ಬಿಡಬೇಕು. 2-3 ಗಂಟೆ

0: ತಿಂಗಳ ನಂತರ ಈ ಬೀಜ ಬಿತ್ತನೆಗೆ ಸೂಕ್ತ ಆಗಿರುತ್ತೆ. ಆಮೇಲೆ ನಿಂತ ಬೆಳೆಯಲ್ಲಿ ಸಾಕಷ್ಟು ನೀರು ಇದ್ದು ಸಸ್ಯಗಳಿಗೆ ಹೆಚ್ಚಿನ ನೀರು ಕೊಡಲು ಸಾಧ್ಯವಿಲ್ಲದಿದ್ದಲ್ಲಿ ಅಂಥ ಬೆಳೆಗಳಲ್ಲಿ ಕ್ಲೋರಿಪೈರಿಪಾಸ್ ಔಷಧಿಯನ್ನು ಪ್ರತಿ ಚದರ ಮೀಟರ್ಗೆ 0.4 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿ ನೀರನ್ನು ಕೊಡಬೇಕು. ಮತ್ತೊಂದು ಉಪಯುಕ್ತ ವಿಧಾನ ಏನೆಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಹುಳುಗಳನ್ನು ಹುಡುಕಿ ಆರಿಸಿ ತೆಗೆದುಹಾಕಬೇಕು. ಈ ಕಾರ್ಯವನ್ನು ನಿಂತ ಬೆಳೆಯಲು ಸ್ವಲ್ಪ ಪ್ರಯತ್ನದಿಂದ ಮಾಡಲು ಸಾಧ್ಯವುಂಟು. ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಮರಗಳಿಗೆ ಮಾರಕವಾಗಿರುವ ಶತ್ರುಗಳಲ್ಲಿ ಬೇರು ತಿನ್ನುವ ಹುಳುವೂ ಒಂದು. ಬೇರು ತಿನ್ನುವ ಹುಳು ಎಲ್ಲ ಅಡಿಕೆ ತೋಟಗಳಲ್ಲಿ ಇರೋದಿಲ್ಲ. ಆದರೆ ಇವುಗಳಿಗಿರುವ ತೋಟಗಳಲ್ಲಿ ಹತೋಟಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಕ್ರಮೇಣ ಅಡಿಕೆ ಮರಗಳೆಲ್ಲ ನಾಶವಾಗುವ ಸಂಭವ ಉಂಟು. ಅಡಿಕೆ ತೋಟದಲ್ಲಿ ಎಲ್ಲ ಕ್ರಮಬದ್ಧವಾದ ಕೃಷಿಯನ್ನು ಕೈಗೊಂಡಿದ್ದರೂ ಯಾವ ಕೀಟ ಅಥವಾ ರೋಗದ ಲಕ್ಷಣಗಳು ಹೊರನೋಟಕ್ಕೆ ಕಾಣದಿದ್ದರೂ ಫಸಲು ಕಡಿಮೆಯಾಗ್ತಾ ಬಂದು ಸಿಂಗಾರದ ಅಭಾವ ಕಾಣಿಸುವುದೇ ಬೇರು ಹುಳುವಿನ ಬಾಧೆಯ ಮೊದಲ ಸೂಚನೆ ಆಗಿರುತ್ತೆ. ನಂತರ ಎಲೆ ಹಳದಿಯಾಗೋದು, ಎಲೆಗಳು ಕಿರಿದಾಗೋದು, ಮರಗಳು ಕ್ಷೀಣಿಸುವುದು, ಗೆಣ್ಣುಗಳ ಅಂತರ ಕಡಿಮೆಯಾಗೋದು, ತಂಡೆ ಸಣ್ಣಗಾಗುತ್ತಾ ಬಂದು ಮರದ ತುದಿ ಮೊನಚಾಗುತ್ತದೆ. ಈ ಎಲ್ಲ ಕಾರಣಗಳನ್ನು ಬೇರು ಹುಳುವಿನ ಬಾಧೆಯನ್ನು ಸೂಚಿಸದಿದ್ದರೂ ಬೇರೆ ಯಾವುದೇ ಕಾರಣಕ್ಕೂ ಬೇರುಗಳು ಸತತವಾಗಿ ಸಾಯುತ್ತಿದ್ದರೆ ಸಹ ಇಂತಹ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಆದ್ದರಿಂದ ಇಂತಹ ಮರದ ಬುಡವನ್ನು ಶೋಧಿಸಿದಾಗ ಬೇರುಗಳ ಪಾರ್ಶ್ವದಲ್ಲಿ ಬೆರಳುಗಾತ್ರದ ಬೆಳ್ಳನೆಯ ಅರ್ಧ ಚಂದ್ರಾಕಾರದ ಬಲವಾದ 3 ಜೊತೆ ಕಾಲುಗಳುಳ್ಳ ಹುಳುಗಳನ್ನು ಕಂಡರೆ ಮಾತ್ರ ಅದು ಬೇರು ಹುಳು ಬಾಧೆ ಅಂತ ಹೇಳಬಹುದಾಗಿದೆ. ಬೇವು, ಹುಣಸೆ, ಸೀಬೆ, ಬೋರೆ, ನುಗ್ಗೆ, ಕತ್ತಿಕಾಯಿ ಮರ ಮುಂತಾದ ಅನೇಕ ಮರಗಳ ಮೇಲೆ ಇವು ಗುಂಪು ಗುಂಪಾಗಿ ಕುಳಿತು ಎಲೆ ಇಲ್ಲವೇ ಹೂವು ತಿನ್ನುವುದು ಸಾಮಾನ್ಯ. ಮಳೆ ಪ್ರಮಾಣ ಹಾಗೂ ಮಣ್ಣಿನಲ್ಲಿ ತೇವಾಂಶ ಈ ದುಂಬಿಗಳ ಚಟುವಟಿಕೆಗಳು ಬಹಳಷ್ಟು ಮಟ್ಟಿಗೆ ನಿರ್ಧಾರ ಮಾಡುತ್ತೆ. ಮೇ ಜೂನ್ ತಿಂಗಳು ಮಳೆ ಹೆಚ್ಚಾದಷ್ಟು ಇವುಗಳ ಸಂತಾನೋತ್ಪತ್ತಿ ಹೆಚ್ಚಾಗುತ್ತೆ. ದುಂಬಿಗಳು ಮೊದಲ ಬಾರಿಗೆ ಮಣ್ಣಿಂದ ಹೊರಬಂದು ಮತ್ತೆ ಮಣ್ಣು ಸೇರಿದ ದಿನದಿಂದಲೂ ಹುಳುಗಳು ಸತತವಾಗಿ ಮೊಟ್ಟೆಗಳನ್ನು ಇಡುತ್ತವೆ. ಹಾಗೂ ಮಳೆ ಚೆನ್ನಾಗಿ ನಡೆಸಿ ಮಣ್ಣಿನಲ್ಲಿ ಒಳ್ಳೆಯ ತೇವಾಂಶ ಇದ್ದಲ್ಲಿ ಜೂನ್ ಮಧ್ಯಭಾಗ ನಿರಂತರವಾಗಿ ಚಟುವಟಿಕೆಯಿಂದಿದ್ದು ಮೊಟ್ಟೆಗಳನ್ನು ಇಡುತ್ತವೆ. ಇಟ್ಟ ಪ್ರತಿ ಮೊಟ್ಟೆಯಲ್ಲಿ ಬೆಳೆಯುತ್ತಾ 15 ದಿವಸದಲ್ಲಿ ಮರಿಹುಳು ಹೊರಬರಲು ಕಾಣುತ್ತವೆ. ಮರಿಹುಳುಗಳೇ ಬೇರು ತಿಂದು ಬೆಳೆ ನಾಶ ಮಾಡುವ ಜೀವಿಗಳಾಗಿದ್ದು ಇವು ಸದಾಕಾಲ ಮಣ್ಣಿನಲ್ಲೇ ಇರುತ್ತವೆ. ಆದ್ದರಿಂದ ಇವು ರೈತರಿಗೆ ಚೆನ್ನಾಗಿ ಪರಿಚಿತವಾಗಿರುತ್ತವೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಆಧುನಿಕೆ ವಿಶ್ವಸ್ಮಿನ್ ಸಾಮುದ್ರಿಕ ಶಕ್ತಿ ರಾಷ್ಟ್ರಸ್ಯ ಸಾಮರಿಕ ಪ್ರಭಾವಸ್ಯ ಪ್ರಮುಖ ಆಧಾರ ಅಸ್ತಿ. ಕೋಲಕಾತಾಯಾಂ ಶ್ಯಾಮ ಪ್ರಸಾದ ಮುಖರ್ಜಿ ಜಲಪೋತ ಸ್ಥಾತ್ರಿ ತೇನ ಸ್ವದೇಶ ನಿರ್ಮಿತಃ ತ್ರಯ ನೌ ಸೈನಿಕ ಪೂತಃ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ, ಐಎನ್ಎಸ್ ಅಗ್ರಯಶ್ಚ ಭಾರತೀಯ ನೌಸೇನಾಯೈ ಸಮರ್ಪಿತಃ.
1: ಐಎನ್ಎಸ್ ವಿಕ್ರಾಂತ್ ಸೇ ಲೇಕರ್ ಆಜ್ ತಕ್ ಕಿ ಯಾತ್ರಾ ಕೇವಲ ನಯೆ ಯುದ್ಧ ಪೋತೋ ಕಿ ಯಾತ್ರಾ ನಹೀ ಹೈ, ಯೆ ಭಾರತ್ ಕಿ ಬಢ್ತಿ ಆತ್ಮನಿರ್ಭರತಾ ಕಿ ಯಾತ್ರಾ ಭೀ ಹೈ. ಇನ್ಕಾ ನಿರ್ಮಾಣ ಭಾರತ್ ಮೇ ಹುವಾ ಹೈ, ಇನ್ಕಿ ಡಿಸೈನ್ ಭಾರತ್ ಮೇ ತಯಾರ್ ಹುಯಿ ಹೈ, ಇನ್ಕೆ ನಿರ್ಮಾಣ ಮೇ ಭಾರತೀಯ ಉದ್ಯೋಗೋ ಕಿ ಪ್ರತಿಭಾ ಲಗಿ ಹೈ.
0: ತೀನ ಉಕ್ತಂ ಯತ್ ಏತೇಷಾಂ ಪೂತಾನಾಂ ನಿರ್ಮಾಣೆ ದ್ವಿಶತಾಧಿಕಾಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮಾಃ ಯೋಗದಾನಂ ಅಕುರ್ವನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಂಪ್ರತಿಕ ವರ್ಷಸ್ಯ ಅಂತಾರಾಷ್ಟ್ರೀಯ ಯೋಗ ದಿವಸಸ್ಯ ವೈಶ್ವಿಕ

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

ಕೇಳುಗರೆ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000ಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ

0: ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು, ದೇಸಿ ತರಕಾರಿ, ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
1: ಮೂರು ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. ಮೂರನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ಯಮಿಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. ಮೂರ್ನಾಲ್ಕು ಸಾವಿರದಷ್ಟು ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. ಮೂರು ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
2: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡ ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
2: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
7: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು

0: ವಿಮರ್ಶೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾಕ್ಟರ್ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾಕ್ಟರ್ ವಿನಿಯಾ ವಕ್ಕುಂದ ಹಾಗೂ ಡಾಕ್ಟರ್ ರಂಗನಾಥ ಕಂಠನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ, ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.
1: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈ ಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ರಾಜ್ಕುಮಾರ್ ಭಾರತಿ ಅವರು ಹಾಡಿರುವಂತಹ ಭಾವಗೀತೆಗಳು ಪ್ರಾರಂಭದಲ್ಲಿದೆ. ಕೆ ಸ್ನೇಹಸಾರ್ ಅಹಮದ್ ವಿರಚಿತ ಭಾವಗೀತೆ ನಿನ್ನ ನೆನಪು ಕಾಡದಂತೆ.

0: ಕೇಳುತ್ತಿದ್ದೀರಿ.
1: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ.
2: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು.
1: ಹೊಸ ಶೈಲಿ ಹೊಸ ಮಟ್ಟು. ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್ ಚಳಿ.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
2: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತು, ನಂತರ 7:35 ವಾರ್ತೆಗಳನ್ನು ಕೇಳುವಿರಿ.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಚೇತಾ ಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟಪತಿಗಳು ಶಿಯೋಪುರದಿಂದ ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು, ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ, ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು, ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು, 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು, ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು, ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆಯಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ ಜೂನ್ 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು ಪಿಎಚ್ಡಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ ಯುಜಿಸಿ ಎನ್ಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ 87%ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೆ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿಬಿಎಸ್ಇ ಮನವಿ ಮಾಡಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀ ಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು 2 ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ದ 4-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಜಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ್ದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮಿರೇಟ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾಬನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮ್ಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬಿಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ಬೆಂಗಳೂರು. ಈಗ ಜಾಹೀರಾತುಗಳು, ನಂತರ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಗೀತಾ ಚಿತ್ರಕ್ಕಿಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ ಅವರ ಸಂಗೀತ.

0: ಆಸೆಯ ಕಡಲಾಗಿದೆ, ತನು ಹೂವಿನ ಒಡಲಾಗಿದೆ.
1: ರತ್ನಮಾಲ ಪ್ರಕಾಶ್ ಅವರು ಹಾಡಿರುವ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ, ಕೆ ಎಸ್ ನಿಸಾರ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಕೆ ಸಿ ಅಶ್ವಥ್ ಅವರ ಸಂಗೀತ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು ಇನ್ನು ಮುಂದೆ ಸರಿಯಾಗಿ 8 ಗಂಟೆಗೆ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meter ಅಂದರೆ 612 kilohertz. ಈಗ ಸಮಯ 8:35:30. ಈಗ ಚಿತ್ರಗೀತೆಗಳು.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಮನದಾಸೆ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವೋ, ಸಂತಸೋತ್ಸಾಹಗಳ ಪಥ್ಯದುಪಚಾರ. ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವೋ, ಸಂತಸೋತ್ಸಾಹಗಳ ಪಥ್ಯದುಪಚಾರ. ಇಂತು ಮಂತುಂ ನಡೆಯುತ್ತಿರುವುದಾತ್ಮ ಚಿಕಿತ್ಸೆ ಎಂತಾದೊಡಂತೆ ಸರಿ ಮಂಕುತಿಮ್ಮ. ಇಂತು ಮಂತುಂ ನಡೆಯುತ್ತಿರುವುದಾತ್ಮ ಚಿಕಿತ್ಸೆ ಎಂತಾದೊಡಂತೆ ಸರಿ ಮಂಕುತಿಮ್ಮ.

ಮನುಷ್ಯನಿಗೆ ದೇಹ ಮನಸ್ಸು ಎರಡೂ ಇದೆ, ಮತ್ತೆ ವಿವೇಕ ತಾರತಮ್ಯ ಜ್ಞಾನಗಳ ಬುದ್ಧಿ ಇದೆ. ಇವೆಲ್ಲಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಾಳಬೇಕು ಎಂಬುದು ಡಿ ವಿ ಜಿ ಅವರ ಆಶಯ. ದೇಹಕ್ಕೆ ಕಾಯಿಲೆ ಕಸಾಲೆ ಬಂದರೆ ಔಷಧೋಪಚಾರಗಳು ಅಗತ್ಯ. ಅದು ಅಲೋಪತಿ, ಹೋಮಿಯೋಪತಿ, ಯುನಾನಿ, ಆಯುರ್ವೇದ ಯಾವುದೇ ಆಗಿರಲಿ, ದೇಹದ ವಿಕಾರಗಳಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುವುದು ವಾತ ಪಿತ್ತ ಕಫ ತ್ರಿದೋಷಗಳು. ಅವುಗಳ ಪರಿಹಾರವಾಗುವುದು ಬಹಳ ಮುಖ್ಯ. ಹಾಗೆಯೇ ದೇಹಕ್ಕೆ ಸಂಬಂಧಪಟ್ಟಂಥ ವಿಕಾರಗಳ ನಾಶ ಮಾಡುವುದಕ್ಕೆ ಪ್ರಯತ್ನಿಸುವ ವೈದ್ಯವಿದ್ದ ಹಾಗೆಯೇ ಮನಸ್ಸಿಗೆ ಕೊಳೆ ತುಂಬಿ ಕಾಯಿಲೆ ಬರುತ್ತದೆ. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಉರಿ, ದ್ವೇಷ, ತಿರಸ್ಕಾರ ಒಂದು ಕಡೆ, ನಾನು, ನನ್ನದು, ನನ್ನಿಂದ, ನನಗೆ, ನನ್ನಲ್ಲಿ, ನಾನೇ ಎಲ್ಲ ಎಂಬ ಅಹಂಕಾರದ ನಾನು ಎಂಬ ಸಪ್ತ ವಿಭಕ್ತಿಗಳ ಸರ್ವನಾಮದ ರೂಪಗಳು ಇನ್ನೊಂದು ಕಡೆ ಬಂದು ಕೀಳರಿಮೆ ಮೇಲರಿಮೆಗಳಿಂದ ಸಲ್ಲದ ವಿಕಾರ ವಿಕೃತ ಭಾವನೆಗಳಿಂದ ನಾವು ಮನೋರೋಗಿಗಳಾಗುತ್ತೇವೆ. ಇದಕ್ಕೆ ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ ಮೊದಲಾದ ಯಾವುದೇ ವೈದ್ಯ ಪದ್ಧತಿಯ ದೈಹಿಕ ಚಿಕಿತ್ಸೆಗಳು ಉಪಯೋಗಕ್ಕೆ ಬಾರವು. ದೇಹಾರೋಗ್ಯವಿರುವವರು ಎಷ್ಟೋ ಜನ ಮನೋರೋಗಿಗಳಾಗಿರುವುದು ಈ ಮಾನಸಿಕ ಕಾಯಿಲೆಗಳಿಂದಲೇ ಹೊರತು ದೈಹಿಕ ಕಾಯಿಲೆಗಳಿಂದಲ್ಲ. ಇದಕ್ಕೆ ವೈದ್ಯದಲ್ಲಿ ದೈಹಿಕ ಕಶ್ಮಲಗಳನ್ನು ಹೊರಹಾಕುವ ವಿರೇಚಕ ವಿಧಾನವಿದ್ದಂತೆ, ದೇಹದಲ್ಲಿ ಕಶ್ಮಲಗಳನ್ನು ಹೊರಹಾಕುವ ಬೇದಿ ಔಷಧಿ ಇರುವಂತೆ, ಮನಸ್ಸಿನ ಚಿಂತೆ, ಖಿನ್ನತೆ, ದುಃಖ, ದುಗುಡ, ದುಮ್ಮಾನಗಳನ್ನು ಹೊರಹಾಕಲು ಬೇದಿ ಔಷಧ ಎಂದರೆ, ವಿರೇಚಕ ಎಂದರೆ ದೊರೆತ ಅಲ್ಪದರಲ್ಲೇ ಸಂತೋಷವಾಗಿರುವುದು, ಇಟ್ಟಂಗೆ ಇರುವೆನೋ ಹರಿಯೇ, ಕೊಟ್ಟಂಗೆ ಪಡೆವೆನೋ ಹರಿಯೇ ಎಂದು ಅಲ್ಪದರಲ್ಲಿ ಕಲ್ಪ ಸಂತೋಷವನ್ನು ಪಡೆಯುವುದು ಪರಿಹಾರ ಮಾರ್ಗ. ದೇವರು ನಮಗೇನು ಕಡಿಮೆ ಕೊಟ್ಟಿಲ್ಲ, ಮಾನವಾಗಿದ್ದೇವೆ, ಇದ್ದದ್ದರಲ್ಲಿ ಸುಖವಾಗಿದ್ದೇವೆ ಅಂತ ಬಾಳುವುದು ಜೀವನದ ಪಥ್ಯದಲ್ಲಿ ಮಿತಾಹಾರದಲ್ಲಿರುವುದು ಮಾನಸಿಕ ವೈದ್ಯ. ಆತ್ಮಕ್ಕೆ ಸಮಾಧಾನ ತರುವ ಚಿಕಿತ್ಸೆ ಇದು. ಹೀಗೆ ಯಾವ ರೀತಿಯಲ್ಲಾದರೂ ಸರಿ, ಎಂತಾದರೂ ಸರಿ, ಸಂತೋಷ ಉತ್ಸಾಹಗಳೇ ಪಥ್ಯದ ಉಪಚಾರ ಎಂದು ತಿಳಿದು, ಮನಸ್ಸಿನ ವಿರೇಚಕವೆಂದರೆ ಚಿಂತೆ ಸಂತಾಪಗಳ ಪರಿಹಾರ ಎಂದು ಆತ್ಮಜ್ಞಾನದ ಕಡೆ ಮನಸ್ಸು ಕೊಡುವುದೇ ಆತ್ಮಚಿಕಿತ್ಸೆ, ಅದೇ ದಿವ್ಯ ಔಷಧಿ ಮನಸ್ಸಿನ ವ್ಯಾಧಿಗೆ ಅನ್ನುತ್ತಾರೆ ಡಿ ವಿ ಜಿ.

0: ಶೀತ ವಾತಗಳಾಗೆ ದೇಹ ಕೌಶದ ಪಥ್ಯ ಚೇತ ಕೆರಳಿರೆ ಕಣ್ಣು ಕಿವಿಗಳಾತುರದಿಂ. ಶೀತವಾತಗಳಾಗೆ ದೇಹ ಕೌಶದ ಪಥ್ಯ ಚೇತ ಕೆರಳಿರೆ ಕಣ್ಣು ಕಿವಿಗಳಾತುರದಿಂ. ಪ್ರೀತಿಯಿಂದದ ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದಾತುಮದ ನೆಮ್ಮದಿಗೆ ಮಂಕುತಿಮ್ಮ.
1: ಪ್ರೀತಿಯಿಂದದ ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದಾತುಮದ ನೆಮ್ಮದಿಗೆ ಮಂಕುತಿಮ್ಮ.

0: ದೇಹ ಚಿಕಿತ್ಸೆ ಆತ್ಮಚಿಕಿತ್ಸೆ ಎರಡೂ ಬೇಕು ಮನುಷ್ಯನಿಗೆ. ನಮ್ಮಲ್ಲಿ ಕೆಲವರು ದೇಹ ಸುಖಕ್ಕೆ ಕೊಡುವ ಗಮನವನ್ನು ಮನಸ್ಸಿನ ಸುಖಕ್ಕೆ ನೆಮ್ಮದಿ ಉಂಟಾಗಲು ಕೊಡುವುದಿಲ್ಲ. ಶೀತ ವಾತಗಳಿಂದ ನೆಗಡಿ ಕೆಮ್ಮು ಜ್ವರಗಳು ಬಂದರೆ ಡಾಕ್ಟರ್ ಬಳಿ ಓಡುತ್ತಾರೆ. ಕುಟುಂಬದ ಸಾವು, ಬಂಧುಗಳ ದುಃಖ, ಆತ್ಮೀಯರ ಸಂಕಟ, ಮನಸ್ಸಿಗಾದ ಆಘಾತ, ಸಂಕಟ ಮೊದಲಾದವುಗಳು ಬಂದಾಗ ಮಾತ್ರೆ ಔಷಧಿ ಚುಚ್ಚುಮದ್ದು ಕೊಡುವ ವೈದ್ಯರು ಅಷ್ಟಾಗಿ ಪ್ರಯೋಜನಕ್ಕೆ ಬಾರರು. ಪ್ರೀತಿಯಿಂದ ಮಾತನಾಡುವರು ಬೇಕು, ನಂಬಿಕೆ ವಿಶ್ವಾಸ ಮೂಡಿಸುವರು ಬೇಕು, ಧೈರ್ಯ ತುಂಬುವರು ಬೇಕು, ಕಣ್ಣೀರು ಒರೆಸುವರು ಬೇಕು. ನಾನಿದ್ದೇನೆ, ನೀ ಹೆದರಬೇಡ, ನಿನಗೇನು ಬೇಕು ಕೇಳು, ನಾ ಕೊಡುತ್ತೇನೆ ಇಲ್ಲ ಕೊಡಿಸ್ತೇನೆ ಎಂದು ಅಭಯಪ್ರದಾನ ಮಾಡುವರು ಬೇಕು. ಆ ಸಮಯದಲ್ಲಿ ಉಪಾಯವಾಗಿ ನೀನು ಹೀಗೆ ನಡೆದುಕೊಳ್ಳುವುದು ಸರಿಯಲ್ಲ, ನೋಡು ನಮ್ಮ ಶೀನಪ್ಪ ಗೊತ್ತಲ್ಲ, ಅವನು ಹೇಳದ ಮಾತು ಕೇಳದೆ ಆಸ್ತಿ ಕಳಕೊಂಡು ರೋಗ ತಂದುಕೊಂಡು ಇಳಿಗಾಲದಲ್ಲಿ ಒದ್ದಾಡಿದ್ದು ನೋಡಿಲ್ಲವೇ ಎಂದು ವಾಸ್ತವ ನೆಲೆಗಟ್ಟಿನಲ್ಲಿ ಬುದ್ಧಿವಾದ ಹೇಳಬೇಕು. ನಿನ್ನದೇನು ಮಹಾ ಸಂಕಟ ದುಃಖ, ನಮ್ಮ ಬೀದಿ ಪದ್ಮಕ್ಕನ ಪಾಡಿಗಿಂತ ನಿನ್ನದೆಷ್ಟೋ ಮೇಲಲ್ಲವೇ, ಯೋಚಿಸು ಎನ್ನಬೇಕು. ಹೀಗೆ ಪ್ರೀತಿಯಿಂದ ಒಲಿಸಿ, ನೀತಿಯಿಂದ ಬೋಧಿಸಿ, ಮನಸ್ಸನ್ನು ಹದಗೊಳಿಸಿ ನೆಮ್ಮದಿಯುಂಟು ಮಾಡುವ ಮನಃಶಾಂತಿ ಕಾರ್ಯವೇ ಆತ್ಮಚಿಕಿತ್ಸೆ ಎನ್ನುತ್ತಾರೆ DVG. ಆದರೆ ಇಂದು ಅನುಭವಿಗಳು, ಹಿತೈಷಿಗಳು, ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು, ಲೋಕಾನುಭವಿಗಳು, ಸಂತರು, ಸಾಧುಗಳು, ಪರಹಿತ ಚಿಂತಕರು, ಆತ್ಮಚಿಕಿತ್ಸರಾಗಬಲ್ಲವರು ಬಹಳ ಜನ ಇಲ್ಲ. ಇದ್ದವರನ್ನು ಜನ ಗಮನಿಸುತ್ತಿಲ್ಲ, ಅಂಥವರನ್ನು ಹುಡುಕಿಕೊಂಡು ಹೋಗುತ್ತಿಲ್ಲ. ಹಾಗಾಗಿ ಮನೋಚಿಕಿತ್ಸೆ ಇಲ್ಲದೆಯೇ ಅನೇಕರು ಐಶ್ವರ್ಯ ಭೋಗ ಭಾಗ್ಯಗಳಿದ್ದರೂ ನೆಮ್ಮದಿ ಇಲ್ಲದೆ ನರಳುತ್ತಿದ್ದಾರೆ. ಅವರೆಲ್ಲ ಆತ್ಮಚಿಕಿತ್ಸೆಗೆ ಹೆಚ್ಚು ಗಮನ ಕೊಡಬೇಕು ದೇಹ ಚಿಕಿತ್ಸೆಗಿಂತ ಎನ್ನುತ್ತಾರೆ DVG.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು.
3: ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಳಪು ತಳಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meter ಅಂದರೆ 612 kHz. ಈಗ ಸಮಯ 9:05:50. ಈಗ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿದೆ. ಸಂಚಿತ್ ಹೆಗಡೆ ಹಾಗೂ ಸಿಆರ್ ಬಾಬಿ ಅವರು ಹಾಡಿರುವ ಜೆಂಟಲ್ಮನ್ ಚಿತ್ರದ ಗೀತೆ, ನಾಗಾರ್ಜುನ್ ಶರ್ಮಾ ಹಾಗೂ ಕಿನ್ನಲ್ ರಾಜ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತ.

ತಾಯಿಗೆ ತಕ್ಕ ಮಗ ಚಿತ್ರಕ್ಕಿಂದು ದೀಪಕ್ ದೊಟೇರ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ಸಿ ವಿ ರಾಘವೇಂದ್ರ ಅವರ ಸಾಹಿತ್ಯ, ಜುನಾ ಸ್ಯಾಂಡಿ ಅವರ ಸಂಗೀತ.

ಸೋನು ನಿಗಮ್ ಅನುರಾಧ ಭಟ್ಟಗು ಸಂಗಡಿಗರು ಹಾಡಿರುವಂತಹ ಹಾಗೆ ಸುಮ್ಮನೆ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಜಯಂತ್ ಕೈಕಿನಿ ಅವರ ಸಾಹಿತ್ಯಕ್ಕೆ ಮನುಮೂರ್ತಿ ಅವರ ಸಂಗೀತವಿತ್ತು. ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭುವನಂ ಗಗನಂ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಅರ್ಮಾನ್ ಮಲ್ಲಿಕ್ ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಅನಿರುದ್ಧ ಶಾಸ್ತ್ರಿ ಅವರ ಸಾಹಿತ್ಯವಿದೆ. ಗುಮ್ಮಿನಿ ವಿಜಯ್ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:31. ಈಗ ಕಾರ್ಯಕ್ರಮ ಗಾನಗಂಗೆ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ
2: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸಮಯ ಆಗ್ತಾ ಇದೆ 9:24:20 ಮತ್ತೊಮ್ಮೆ ಎಲ್ಲರಿಗೂ ಸಹ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಸಹ ಹಿಂದೂ ಧರ್ಮೀಯರು ಕಾಶಿ, ಗಂಗೋತ್ರಿ, ರಾಮೇಶ್ವರ, ಪುರಿ, ದ್ವಾರಕೆ, ಹೀಗೆ ಹತ್ತು ಹಲವಾರು ದೂರ ದೂರದ ತೀರ್ಥಯಾತ್ರೆಗಳಿಗೆ ಕಾಲ್ನಡಿಗೆಯಲ್ಲೇ ಯಾತ್ರೆಯನ್ನು ಮಾಡ್ತಾಯಿದ್ರು ಅಲ್ವಾ. ರಾಜ ಮಹಾರಾಜರು ಇರಬಹುದು, ಸನ್ಯಾಸಿಗಳು ಸೇರಿದಂತೆ ಸಾವಿರಾರು ಜನರು ಜೊತೆಯಾಗಿ ದೊಡ್ಡ ದೊಡ್ಡ ತಂಡಗಳಲ್ಲಿ ಯಾತ್ರೆಗೆ ಹೋಗ್ತಾಯಿದ್ರು. ರಸ್ತೆಗಳು, ವಾಹನಗಳು ಇಲ್ಲದ ಆ ಒಂದು ಕಾಲದಲ್ಲಿ ಇಂಥ ಯಾತ್ರೆಗಳಿಗೆ ತಿಂಗಳಗಟ್ಟಲೆ ಸಮಯ ಹಿಡಿಸ್ತಾ ಇತ್ತು. ಆದರೆ ಇಂದಿಗೂ ಸಹ ಭಾರತದಲ್ಲಿ ಕೆಲವು ವಿಶಿಷ್ಟ ಯಾತ್ರೆಗಳು ನಡೆಯುತ್ತಿವೆ. ಅಂತಹ ಯಾತ್ರೆಗಳಲ್ಲಿ ಜನರು ಭಗವನ್ನಾಮವನ್ನು ಸ್ಮರಿಸುತ್ತಾ ದೂರ ದೂರಕ್ಕೆ ನಡೀತಾ ಹೋಗ್ತಾರೆ, ಬೆಟ್ಟ ಗುಡ್ಡಗಳನ್ನು ಹತ್ತಾರೆ, ಕಾಡು ಮೇಡುಗಳಲ್ಲಿ ಸಂಚರಿಸ್ತಾರೆ. ಯಾವುದೇ ಯಾತ್ರೆ ಪೂರ್ಣ ಆಗಬೇಕು ಅಂತಂದರೆ ಸಾಂಪ್ರದಾಯಿಕ ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಬೇಕು. ಈಗ ಹಲವಾರು ಟ್ರೆಕ್ಕಿಂಗ್ ಅಂತ ನಡೀತೀವಿ. ಇದು ಬರೀ ನಡಿಗೆಯಲ್ಲ, ಭಗವಂತನಿಗೆ ಒಪ್ಪಿಸುವ ಒಂದು ಪ್ರಾರ್ಥನೆ ಅಂತ ಸಹ ನಂಬಲಾಗತ್ತೆ. ದಣಿವು ಆತ್ಮಶುದ್ಧಿಯ ಮಾರ್ಗ ಆದರೆ ತೀರ್ಥಕ್ಷೇತ್ರದ ದರ್ತನದಷ್ಟೇ ಮಹತ್ವ ಯಾತ್ರೆಯ ನಡಿಗೆಯೂ ಸಹ ಇದೆ ಅಂತ ಹೇಳ್ಬೋದು. ಅಂತಹ ಕೆಲವೊಂದು ಯಾತ್ರೆಗಳ ಕುರಿತಾದ ಮಾಹಿತಿ ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ಹಿಂದೂ ಧರ್ಮ ಪವಿತ್ರ ಅಮರನಾಥ ಕ್ಷೇತ್ರ ಇರುವುದು ಕಾಶ್ಮೀರದಲ್ಲಿ. ಅಮರನಾಥ ಗುಹಾ ಮಂದಿರ 5,000 ವರ್ಷಕ್ಕೂ ಪುರಾತನ ಅಂತ ಹೇಳಲಾಗುತ್ತೆ. ಇದರೊಳಗೆ ಹಿಮದ ನೀರು ತೊಟ್ಟು ತೊಟ್ಟಾಗಿ ಇಳಿದು ಮಂಜುಗಡ್ಡೆಯಾಗಿ ಶಿವಲಿಂಗ ಉದ್ಭವ ಆಗುತ್ತೆ. ಇದು ಮೇ ಮತ್ತು ಆಗಸ್ಟ್ ತಿಂಗಳ ಅವಧಿಯಲ್ಲಿ ಇದು ದೊಡ್ಡ ಗಾತ್ರಕ್ಕೆ ಬೆಳೆಯುತ್ತೆ. ಅನಂತರ ಕಿರಿದಾಗ್ತಾ ಹೋಗುತ್ತೆ. ಈ ಶಿವಲಿಂಗದ ದರ್ಶನಕ್ಕಾಗಿ ಪ್ರತಿ ವರ್ಷ ಸುಮಾರು 4,00,000ಕ್ಕೂ ಹೆಚ್ಚು ಜನ ಇಲ್ಲಿ ಪಾದಯಾತ್ರೆಯನ್ನು ಮಾಡ್ತಾರೆ. ಈ ಯಾತ್ರೆ ನಡೆಯೋದು ಶ್ರಾವಣ ಮಾಸದ ಸಮಯ. ಜುಲೈಯಿಂದ ಆಗಸ್ಟ್ ಅವಧಿಯಲ್ಲಿ ಭಾರತದ ಎಲ್ಲ ಧಾರ್ಮಿಕ ಯಾತ್ರೆಗಳಲ್ಲಿ ಅತ್ಯಂತ ಕಠಿಣ ಯಾತ್ರೆ ಇದು ಅಂತ ಹೇಳಲಾಗುತ್ತೆ. ಯಾಕೆಂತಂದರೆ ಸಮುದ್ರ ಮಟ್ಟದಿಂದ 12,756 ಅಡಿ ಎತ್ತರದ ವಾಯು ವಿರಳ ಪ್ರದೇಶದಲ್ಲಿರುವ ಪವಿತ್ರ ಅಮರನಾಥ ಗುಹೆಗೆ ಕಾಲ್ನಡಿಗೆಯಲ್ಲಿ ಸಾಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅಂತ ಹೇಳಲಾಗುತ್ತೆ. ಇನ್ನು ಈ ಅಮರನಾಥ ಗುಹೆಗೆ ಪಾದಯಾತ್ರೆ ಮಾಡಬೇಕು ಅಂತಂದರೆ ಪೆಹಲ್ಗಾಮ್ ಮಾರ್ಗ ಮತ್ತು ಬಲ್ತಾಲ್ ಮಾರ್ಗ ಅಂತ ಎರಡು ದಾರಿಗಳಿವೆ. ಈ ಅಮರನಾಥ ಯಾತ್ರೆ ಆರಂಭ ಆಗೋದು ಪೆಹಲ್ಗಾಮ್ನಲ್ಲಿ ಅಂತ. ಅಮರನಾಥ್ ಮತ್ತು ಪೆಹಲ್ಗಾಮ್ ಇರೋದು ಲಿಡ್ಕರ್ ಎನ್ನುವ ಕಣಿವೆಯಲ್ಲಿ. ಜಮ್ಮುವಿನಿಂದ ಪೆಹಲ್ಗಾಮ್ಗೆ 315 ಕಿಲೋಮೀಟರ್ ದೂರ, ಆದರೆ ಶ್ರೀನಗರದಿಂದ ಸುಮಾರು 96 ಕಿಲೋಮೀಟರ್ ದೂರ ಇರುತ್ತೆ. ಈ ಶ್ರೀನಗರದಿಂದ ಹೊರಡುವ ಯಾತ್ರಿಗಳು ಅಲ್ಲಿನ ದಶಾನಮಿ ದೇವಾಲಯದಲ್ಲಿ ಛಡಿ ಮುಬಾರಕ್ ಅನ್ನುವಂಥ ಒಂದು ಪೂಜೆಯನ್ನು ಆಚರಣೆ ಮಾಡ್ತಾರೆ. ಒಂದು ಊರುಗೋಲನ್ನು ಪಡೆದುಕೊಳ್ತಾರೆ ಅಲ್ಲಿ. ಆ ಊರುಗೋಲು ಅಂದರೆ ಕೋಲನ್ನು ನಡೆಯುವವರಿಗೆ ಆಸರೆಯಾಗಿ ಮಾತ್ರ ಅಲ್ಲ, ಒಂದು ಧಾರ್ಮಿಕ ಸಂಕೇತ ಕೂಡ ಇದೆ ಅಂತ ಹೇಳಲಾಗುತ್ತೆ. ಇಲ್ಲಿಂದ ಯಾತ್ರಿಗಳು ಪೆಹಲ್ಗಾಮ್ಗೆ ಕಾಲ್ನಡಿಗೆಯಲ್ಲಿ ಸಾಗಬಹುದು ಅಥವಾ ಟ್ಯಾಕ್ಸಿ ಬಸ್ಗಳಲ್ಲಿ ಪೆಹಲ್ಗಾಮ್ಗೆ ಹೋಗಿ ಅಮರನಾಥ ಯಾತ್ರೆಯನ್ನು ಪ್ರಾರಂಭ ಮಾಡಬಹುದು.

ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ರೆ ಈಗ ಸಮಯ 9:45:30. ಅಮರನಾಥ್ ಯಾತ್ರೆಯನ್ನ ಕೈಗೊಳ್ಬೇಕು ಅಂತಂದ್ರೆ ಏನೆಲ್ಲ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ಅಮರನಾಥ್ ಯಾತ್ರೆಯ ಕುರಿತಾದಂತ ಮಾಹಿತಿಯನ್ನ ಸಹ ನಾನು ಹಂಚ್ಕೊಳ್ತಾ ಇದ್ದೆ. ಪಹಲ್ಗಾಮ್ನಿಂದ ನೀವು ಏನಾದರೂ ಹೋಗ್ಬೇಕು ಅಂತಂದ್ರೆ ಅಮರನಾಥ್ ಯಾತ್ರೆಗೆ, ಇದು ಒಟ್ಟು 45 ಕಿಲೋಮೀಟರ್ ದೂರ ಆಗತ್ತೆ. ನಿಮಗೆ ದಾರಿ ದುರ್ಗಮವಾದ ಕಾರಣ ಹೋಗಿ ಬರಲು ಒಟ್ಟು 3 ದಿನದಿಂದ 5 ದಿನಗಳು ಹಿಡಿಸತ್ತೆ ಅಂತ ಹೇಳಲಾಗತ್ತೆ. ಹಾಗಾಗಿ ಯಾತ್ರಿಗಳನ್ನು ಸಣ್ಣ ಸಣ್ಣ ತಂಡಗಳಲ್ಲಿ ಕಳಿಸ್ಕೊಡ್ತಾರೆ. ಇವರು ನಡುವೆ ಅಲ್ಲಲ್ಲಿ ತಂಗಲು ಮಿಲಿಟರಿ ಮಾದರಿಯ ಕ್ಯಾಂಪ್ಗಳು ಸಹ ನಿಮಗೆ ಸಿಗುತ್ತೆ. 12.8 ಕಿಲೋಮೀಟರ್ ದೂರದ ಚಂದನವಾಡಿ ಅನ್ನೋ ಒಂದು ಊರಲ್ಲಿ ನಿಮಗೆ ಮೊದಲು ತಂಗುದಾಣ ಸಿಗುತ್ತೆ. ಅದಾದ ಮೇಲೆ ಸುಮಾರು 6 ಗಂಟೆಗಳಲ್ಲಿ ಅಲ್ಲಿಗೆ ತಲುಪಬಹುದು. ಮರುದಿನ ಚಂದನವಾಡಿಯಿಂದ ಪಿಶು ಘಾಟ್ ಅನ್ನೋ ಒಂದು ಕಡಿದಾದ ಏರು ದಾರಿಯಲ್ಲಿ ನೀವು ಸಾಗಬೇಕಾಗತ್ತೆ. ಅಲ್ಲಿ ಶೇಷನಾಗಿ ಎಂಬ ರುದ್ರ ರಮಣೀಯ ಕೊಳದ ದರ್ಶನ ನಿಮಗೆ ಸಿಗುತ್ತೆ. ಅದಾದ ನಂತರ ಶೇಷನಾಗ್ನ ಬಳಿಕ ವೌಚನ್ನಲ್ಲಿ 2ನೇ ರಾತ್ರಿಯ ಕ್ಯಾಂಪು ನಿಮಗೆ ಅಲ್ಲೇ ಆಗುತ್ತೆ. ಅದಾದ ನಂತರ ಮರುದಿನ 13 ಕಿಲೋಮೀಟರ್ ದೂರದ ಪಂಚತರಣಿಯಲ್ಲಿ 3ನೇ ಮತ್ತು ಕೊನೆಯ ತಂಗುದಾಣ ನಿಮ್ಮದಾಗುತ್ತೆ. ಅದಾದಮೇಲೆ ಪಂಚತರಣಿಯಿಂದ ಅಮರನಾಥ ಗುಹೆಗೆ 6 ಕಿಲೋಮೀಟರ್ ದೂರದಲ್ಲಿ ನೀವು ಅಮರನಾಥನ ದರ್ಶನವನ್ನು ಪಡೆಯಬಹುದಾಗುತ್ತೆ. ಇದಲ್ಲದೆ ಶ್ರೀನಗರದಿಂದ ಸೋನ್ಮಾರ್ಕ್ ಮೂಲಕ ಕಾರಿನಲ್ಲಿ ಸಾಗಿ 14 ಕಿಲೋಮೀಟರ್ ದೂರದ ಬಲ್ತಾಲನ್ನು ತಲುಪಿ ಬಲ್ತಾಲ್ನಿಂದ ಅಮರನಾಥ್ಗೆ ನೀವು 14 ಕಿಲೋಮೀಟರ್ ದೂರದಲ್ಲಿ ನಡೆದು ಹಾಗೂ ಸಹ ನೀವು ಅಮರನಾಥ ಯಾತ್ರೆಯನ್ನು ಕೈಗೊಳ್ಬೋದು, ಅಮರನಾಥ ದರ್ಶನವನ್ನು ನೀವು ಪಡಿಬೋದು. ಈ ವರ್ಷ ಅಮರನಾಥ್ ಯಾತ್ರೆ July 3 to August 28 ತನಕ ನಡೀತಾ ಇದೆ. ಅಮರನಾಥ್ ಯಾತ್ರೆಯನ್ನು ಶ್ರೀ ಅಮರನಾಥ್ ಜಿ ಶೈನ್ ಬೋರ್ಡ್ ಅವರು ಏರ್ಪಡಿಸ್ತಾರೆ. ಯಾತ್ರೆಗೆ ಹೋಗಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅಂತರ್ಜಾಲದ ಮುಖಾಂತರ ಅಥವಾ ನಿರ್ದಿಷ್ಟ ಬ್ಯಾಂಕ್ ಶಾಖೆಗಳ ಮೂಲಕ ಯಾತ್ರೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಪ್ರತಿಯೊಬ್ಬರೂ ತಮ್ಮೊಡನೆ ಅಧಿಕೃತ ವೈದ್ಯರಿಂದ ಅಥವಾ ವೈದ್ಯಕೀಯ ಸಂಸ್ಥೆಯಿಂದ ಪಡೆದ ಆರೋಗ್ಯದ

ಗಾನಗಂಗೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಯಾತ್ರೆ ಯಾವುದು ಅಂತ ಹೇಳೋದಾದರೆ, ಮಹಾರಾಷ್ಟ್ರದ ಹಳ್ಳಿ ಮತ್ತು ಪಟ್ಟಣಗಳಿಂದ ಪ್ರತಿ ವರ್ಷ ಎರಡು ಬಾರಿ ಪಂಡರಾಪುರದ ಪಾಂಡುರಂಗ ವಿಠಲನ ದರ್ಶನಕ್ಕೆ ಲಕ್ಷಾಂತರ ಭಕ್ತ ಜನರು ಸಾಮೂಹಿಕ ಯಾತ್ರೆಯನ್ನು ಕೈಗೊಳ್ತಾರೆ. ಈ ಯಾತ್ರೆಗೆ ವಾರಿ, ಈ ಯಾತ್ರೆಯಲ್ಲಿ ಹೋಗುವವರಿಗೆ ವಾರಕರಿ ಅಂತ ಕರೀತಾರೆ. ವಾರಕರಿ ಮಹಾರಾಷ್ಟ್ರದ ಪ್ರಾಚೀನ ಭಕ್ತಿ ಒಂದು ಸಂಪ್ರದಾಯ. ಇವರು ವಿಠಲನನ್ನು ಕೃಷ್ಣನ ರೂಪದಲ್ಲಿ ಆರಾಧಿಸ್ತಾರೆ. ಈ ಸಂಪ್ರದಾಯವನ್ನು ಪಾಲಿಸುವ ಜನರು ಪ್ರತಿ ವರ್ಷ ತಮ್ಮ ತಮ್ಮ ಹಳ್ಳಿಗಳಿಂದ ನೂರಾರು ಮೈಲಿ ನಡೆದು ಆಷಾಢ ಮಾಸದ ಶುದ್ಧ ಏಕಾದಶಿಯಂದು ಪಂಡರಾಪುರದಲ್ಲಿ ಇವರೆಲ್ಲರೂ ಸಹ ಸೇರ್ತಾರೆ. ಪುಣೆ ಜಿಲ್ಲೆಯ ದೇಹುವಿನಿಂದ ಸಂತ ತುಕಾರಾಮರ ಪಲ್ಲಕ್ಕಿ, ಆಳಂದಿಯಿಂದ ಸಂತ ಜ್ಞಾನೇಶ್ವರರ ಪಲ್ಲಕ್ಕಿ ಹೊತ್ತ ವಾರಕರಿಗಳು ಪಂಡರಾಪುರಕ್ಕೆ ಕಾಲ್ನಡಿಗೆಯಲ್ಲಿ ಒಟ್ಟು 21 ದಿನಗಳ ಯಾತ್ರೆಯನ್ನು ಅವರು ಮಾಡ್ತಾರೆ. ಈ ವಾರಕರಿಗಳಿಗೆ ಈ ಯಾತ್ರೆ ಜೀವಮಾನದಲ್ಲೊಮ್ಮೆ ನಡೆಯುವ ತೀರ್ಥಯಾತ್ರೆ ಅಷ್ಟೇ ಅಲ್ಲ, ಇದು ಅವರ ಪಾಲಿಗೆ ಒಂದು ಜೀವನ ಯಾತ್ರೆ ಅಂತ ಸಹ ನಂಬಲಾಗುತ್ತೆ. ಈ ಯಾತ್ರೆಯಲ್ಲಿ ಯಾವುದೇ ಮನೋಕಾಮನೆ ಇರೋದಿಲ್ಲ, ಯಾತ್ರೆ ನೆರವೇರುವುದೊಂದೇ ಅವರು ಅಪೇಕ್ಷಿಸುವ ಒಂದು ಫಲ. ಯಾತ್ರೆಯ ಕೊನೆಯಲ್ಲಿ ಸಾಕ್ಷಾತ್ ಭಗವಂತನೇ ತಮಗಾಗಿ ಕಾದು ನಿಂತಿದ್ದಾನೆ ಅನ್ನುವ ನಂಬಿಕೆ ಇವರದು.

ಈ ಪಂಡರಾಪುರ ಯಾತ್ರೆಯನ್ನು ಮಾಡಬೇಕು ಅಂತಂದರೆ ಭಾರಿ ಒಂದು ವ್ಯವಸ್ಥಿತ ಸುಸಜ್ಜಿತ ಯಾತ್ರೆ ಅಂತ ಹೇಳ್ಬೋದು. ಈ ವಾರಕರಿಗಳ ಪ್ರತಿಯೊಂದು ತಂಡಕ್ಕೆ ದಿಂಡಿ ಅಂತ ಹೆಸರನ್ನು ಇಡಲಾಗತ್ತೆ. ಪ್ರತಿಯೊಂದು ದಾರಿಯಲ್ಲಿ 200 ದಿಂಡಿಗಳು ಇರಬಹುದು. ಪ್ರತಿಯೊಂದು ದಿಂಡಿಯಲ್ಲಿ 100-500 ಸದಸ್ಯರು ಇಲ್ಲಿ ಇರ್ತಾರೆ. ಪ್ರತಿಯೊಂದು ದಿಂಡಿಗೂ ಸಹ ಅದರದ್ದೇ ಕ್ರಮಾಂಕವನ್ನು ಕೊಟ್ಟಿರ್ತಾರೆ. ಇವರು ಅದೇ ಸರತಿಯಲ್ಲಿ ಸಾಗಬೇಕು. ಅದೇ ಸರತಿಯಲ್ಲಿ ಭಗವಂತನ ದರ್ಶನವನ್ನು ಸಹ ಇವರು ಮಾಡಬೇಕಾಗತ್ತೆ. ಏಕಾದಶಿ ವಾರಿಯ ಸಮಯದಲ್ಲಿ ಪಂಡರಾಪುರದಲ್ಲಿ ವಿಪರೀತ ಜನದಟ್ಟಣೆ ಇರುತ್ತೆ. ಜಗತ್ತಿನಲ್ಲಿ ಅತಿ ದೊಡ್ಡ ಯಾತ್ರೆ ಇದು ಅಂತ ಸಹ ಹೇಳಲಾಗುತ್ತೆ. ಈ ಕಾಲದಲ್ಲಿ ದೇವಾಲಯದ ಹೊರಗಿನಿಂದ ಪಾಂಡುರಂಗನ ಮುಖದರ್ಶನಕ್ಕೆ 1-2 ಗಂಟೆ ಹೇಳಿದ್ರೆ ಒಳಗೆ ಹೋಗಿ ಪಾದ ಸ್ಪರ್ಶ ಮಾಡಲು 40 ಗಂಟೆಗಳಿಗೂ ಹೆಚ್ಚು ಕಾಲ ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ ಅನ್ನೋದು ಒಂದು ಮಾಹಿತಿ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಳಪ್ ತಳಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
3: ಸಮಯ ಆಗ್ತಾ ಇದೆ 10:05 ನಾವಿದ್ದೇವೆ ಗಾನಗಂಗೆ ಕಾರ್ಯಕ್ರಮದಲ್ಲಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮತ್ತು ಸುಪ್ರಸಿದ್ಧ ಮತ್ತೊಂದು ಯಾತ್ರೆ ಅಂತಂದ್ರೆ ಶಬರಿಮಲೆ ಯಾತ್ರೆ. ಪ್ರತಿ ವರ್ಷ ಸಹ 50-60 ಲಕ್ಷ ಭಕ್ತರು ಕಟ್ಟುನಿಟ್ಟಿನ ವ್ರತವನ್ನು ಹಿಡಿದು ಕೇರಳದ ಪತ್ತನಂತಿಟ್ಟ ಜಿಲ್ಲೆಯಲ್ಲಿರುವ ಶಬರಿಮಲೆಯ ಶ್ರೀ ಧರ್ಮಶಾಸ್ತ್ರ ದೇವಾಲಯಕ್ಕೆ ಕಾಲ್ನಡಿಗೆಯಲ್ಲಿ ಯಾತ್ರೆಗೆ ಹೋಗ್ತಾರೆ. ಸ್ವಾಮಿ ಅಯ್ಯಪ್ಪ ಇಲ್ಲಿನ ಆರಾಧ್ಯ ದೈವ. ಇದು ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಶಬರಿಮಲೆಯಲ್ಲಿ ನಡೆಯುವ ಮಂಡಲ ಮಕರವೆಳುಕ್ಕು ಉತ್ಸವ ಇಲ್ಲಿಯ ವಿಶೇಷ. ಇದಕ್ಕಾಗಿ ಭಕ್ತರು 41 ದಿನಗಳ ಕಠಿಣ ಅನುಶಾಸನದ ವ್ರತವನ್ನು ಹಿಡಿದು ಈ ಯಾತ್ರೆಯನ್ನ ನಡೆಸ್ತಾರೆ. ಯಾತ್ರೆಯ ವೇಳೆ ಸ್ವಾಮಿ ಅಯ್ಯಪ್ಪನಿಗೆ ಅರ್ಪಿಸಲು ಇರುಮುಡಿಕಟ್ಟು ಎಂಬ ಪೂಜಾ ಸಾಮಗ್ರಿಗಳ ಗಂಟನ್ನ ಇವರು ಒಯ್ದಾರೆ. ಶಬರಿಮಲೆ ಯಾತ್ರೆಗೆ ನಾವು ಗಮನಿಸೋದಾದರೆ ಇದಕ್ಕೆ 800 ವರ್ಷಗಳಿಗೂ ಹಿಂದಿನ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ. ಆದರೆ ಒಂದು ಕಾಲದಲ್ಲಿ ಕೆಲವೇ ಕೆಲವು ಭಕ್ತರು ನಡೆಸುತ್ತಿದ್ದ ಗುಪ್ತ ಯಾತ್ರೆ ಇದಾಗಿತ್ತಂತೆ. 1950 ಅಗ್ನಿ ದುರಂತಕ್ಕೀಡಾಗಿದ್ದ ದೇವಾಲಯದ ಪುನರ್ ನಿರ್ಮಾಣ ನಡೆದ ಬಳಿಕ ಇದು ಪ್ರಸಿದ್ಧಿಗೆ ಬಂತು. 1980 ಸುಮಾರಿಗೆ ರೈಲು ಮತ್ತು ರಸ್ತೆಗಳ ಸೌಕರ್ಯ ಬೆಳೆದ ಬಳಿಕ ಸಮೀಪದ ರಾಜ್ಯಗಳಿಂದ ಬರುವ ಯಾತ್ರಿಗಳ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಯಿತು. ಇಂದು ದಕ್ಷಿಣ ಭಾರತದ ರಾಜ್ಯಗಳಿಂದ ಇಲ್ಲಿಗೆ ಯಾತ್ರಿಗಳ ಮಹಾಪೂರವೇ ಹರಿದು ಬರುತ್ತೆ ಅಂತ ಹೇಳಲಾಗುತ್ತೆ.

ಸಮುದ್ರ ಮಟ್ಟದಿಂದ 5,200 ಎತ್ತರದಲ್ಲಿರುವ ವೈಷ್ಣವ ದೇವಿ ಮಂದಿರ ಭಾರತದ ಸುಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಇದು ಸಹ ಒಂದು. ಪ್ರತಿ ವರ್ಷ 80 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಬೆಟ್ಟದ ದಾರಿಯಲ್ಲಿ ನಡೆದು ದೇವಿಯ ದರ್ಶನವನ್ನು ಪಡೀತಾರೆ. ಇನ್ನು ವೈಷ್ಣವ ದೇವಿ ಮಂದಿರಕ್ಕೆ ಯಾತ್ರೆ ಆರಂಭವಾಗೋದು ಕತ್ರಾ ಎಂಬ ಪಟ್ಟಣದಿಂದ. ಇದು ಜಮ್ಮು ಬಸ್ ನಿಲ್ದಾಣದಿಂದ ಇಲ್ಲಿ ಹೋಗಬೇಕು ಅಂತಂದರೆ ಬಸ್ಸು ಮತ್ತು ಟ್ಯಾಕ್ಸಿಯ ಸೌಕರ್ಯ ಸಹ ಇರುತ್ತೆ. ಕತ್ರಾದಿಂದ ಯಾತ್ರಿಗಳು ದೇವಿ ಮಂದಿರಕ್ಕೆ 13 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ಇಲ್ಲಿ ಸಾಗ್ತಾರೆ. ಈ ದಾರಿ ಸಾಕಷ್ಟು ಅಗಲ ಇದ್ದು ಸುರಕ್ಷಿತ ಮತ್ತು ಸುಸಜ್ಜಿತ ಆಗಿದೆ ಅಂತ ಹೇಳ್ಬೋದು. ನೆಲದಲ್ಲಿ ಹಾಸುಗಲ್ಲುಗಳು ಮತ್ತು ತಲೆ ಮೇಲೆ ಲೋಹದ ಸೂರು ಸಹ ಇದೆ. ಹಾಗೆ ದಾರಿ ಉದ್ದಕ್ಕೂ ಎಲ್ಲ ವ್ಯವಸ್ಥೆಗಳನ್ನ ಸಹ ಮಾಡಲಾಗಿದೆ. ಕತ್ರಾದಿಂದ 1 ಕಿಲೋಮೀಟರ್ ದೂರದಲ್ಲಿ ಬಾಣಗಂಗಾ ಎನ್ನುವ ಸ್ಥಳ ಸಿಗುತ್ತೆ. 6 ಕಿಲೋಮೀಟರ್ ನಡೆದ ಬಳಿಕ ಅದಕವರಿ ಗುಹೆಗಳು ಸಿಗುತ್ತವೆ. 9.5 ಕಿಲೋಮೀಟರ್ ದೂರದಲ್ಲಿ ಸಾಂಜಿ ಛತ್ ಎಂಬಲ್ಲಿ ತಂಗುದಾಣಗಳು ಸಹ ಇಲ್ಲಿ ಸಿಗುತ್ತವೆ. ಇಲ್ಲಿನ ಭವನ 3.5 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಮುಖ್ಯ ಮಂದಿರದ ಗುಹೆ 30 ಮೀಟರ್ ಉದ್ದ ಇದ್ದು 1.5 ಮೀಟರ್ ಮಾತ್ರ ಎತ್ತರದಲ್ಲಿರುತ್ತೆ. ಭಕ್ತರು

ಜೈ ಮಾತಾಜಿ ಜೈ ಮಾತಾಜಿ ಅನ್ನುತ್ತಾ ಗುಹೆಯೊಳಗೆ ಸಾಕ್ತಾರೆ. ಗುಹೆಯೊಳಗೆ ಪಿಂಡಿ ರೂಪದಲ್ಲಿರುವ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರ ದರ್ಶನ ಮಾಡಿ ಧನ್ಯತೆಯನ್ನು ಪಡೀತಾರೆ. ದೇವಿ ದರ್ಶನದ ಬಳಿಕ ಗುಡ್ಡ ಎಳೆದು ಭೈರವನಾಥ್ ಗುಡಿಗೆ ಹೋಗಿ ದರ್ಶನವನ್ನು ಸಹ ಮಾಡ್ತಾರೆ. ಇಲ್ಲಿಂದ ಕತ್ರಾಗೆ 13 ಕಿಲೋಮೀಟರ್ ದೂರದ ಕಾಲು ದಾರಿಯಲ್ಲಿ ಮರಳಿದಾಗ ಈ ಯಾತ್ರೆ ಸಂಪೂರ್ಣವಾಗಿ ಪೂರ್ಣ ಆಗುತ್ತೆ.

ಗಾನಗಂಗೆ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಈಗ ಸಮಯ 10:19:30. ಉತ್ತರಾಖಂಡದ ಸುಪ್ರಸಿದ್ಧ ಚಾರ್ಧಾಮ್ಗಳಲ್ಲಿ ಎಲ್ಲಕ್ಕಿಂತ ಎತ್ತರದ ತೀರ್ಥಯಾತ್ರಾ ಅಂತಂದರೆ ಕೇದಾರ್ನಾಥ್ ಸನ್ನಿಧಿ. ಸಮುದ್ರ ಮಟ್ಟದಿಂದ ಸುಮಾರು 11,755 ಅಡಿ ಎತ್ತರದಲ್ಲಿರುವ ಈ ಕ್ಷೇತ್ರದಲ್ಲಿ ಮಹಾದೇವನ ಸರ್ವಪ್ರಥಮ ಜ್ಯೋತಿರ್ಲಿಂಗ ವಿರಾಜಮಾನವಾಗಿದೆ ಅಂತ ಹೇಳ್ಬೋದು. ಜೀವಮಾನದಲ್ಲಿ ಒಮ್ಮೆಯಾದರೂ ಕೇದಾರ್ನಾಥ ಜ್ಯೋತಿರ್ಲಿಂಗದ ದರ್ಶನ ಮಾಡಲೇಬೇಕು ಅಂತ ಹಲವಾರು ಭಕ್ತರು ಈ ಯಾತ್ರೆಯನ್ನು ಕೈಗೊಳ್ತಾರೆ. ಕೇದಾರನಾಥ ದೇವಾಲಯ ತೆರೆದಿರೋದು ವರ್ಷಕ್ಕೆ ಕೇವಲ 6 ತಿಂಗಳುಗಳ ಕಾಲ ಮಾತ್ರ. ಉಳಿದ ಸಮಯದಲ್ಲಿ ಇಲ್ಲಿ ಭಾರೀ ಹಿಮ ಸುರಿಯುವ ಕಾರಣ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ. ಅಕ್ಷಯ ತೃತೀಯದಂದು ಕೇದಾರನಾಥ ದೇವಾಲಯದ ಬಾಗಿಲನ್ನು ತೆರೆದರೆ ಬಾಯಿ ತೂಜ್ ಅಥವಾ ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಮೊದಲ ವಾರ ಆ ದಿನದಂದು ಈ ಬಾಗಿಲನ್ನು ಮುಚ್ಚಲಾಗುತ್ತೆ. ಉಳಿದ 6 ತಿಂಗಳ ಕಾಲ ಜ್ಯೋತಿರ್ಲಿಂಗಕ್ಕೆ ಉಖಿಮಠ ಎಂಬಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ.

ಕೇದಾರನಾಥ ದೇವಾಲಯದ ಬಗ್ಗೆ ನಾವು ವಿವರಿಸ್ತಾ ಇದ್ದೆ. ಕೇದಾರನಾಥ ದೇವಾಲಯ ಇರೋದು ಋಷಿಕೇಶದಿಂದ 223 ಕಿಲೋಮೀಟರ್ ದೂರದಲ್ಲಿ. ಯಾತ್ರಿಗಳು ಕೇದಾರನಾಥನ ಕೆಳಗಿರುವ ಗೌರಿಕುಂಡ್ ಅಂತ ಅನ್ನೋ ಜಾಗದಲ್ಲಿ ತಂಗಿ ಮುಂಜಾನೆ ಅಲ್ಲಿಂದ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಪ್ರಾರಂಭಿಸ್ತಾರೆ. ಕೇದಾರನಾಥ ಮಂದಿರದ ಗರ್ಭಗುಡಿಯಲ್ಲಿ ತ್ರಿಕೋಣಾಕೃತಿಯ ಉದ್ಭವ ಶಿವಲಿಂಗ ಪ್ರತಿಷ್ಠಾಪನೆಯಾಗಿದೆ. 12 ಅಡಿ ಉದ್ದಗಲದ ಪೀಠದ ಮೇಲೆ ವಿರಾಜಮಾನವಾಗಿರುವ 12 ಅಡಿ ಎತ್ತರದ ಜ್ಯೋತಿರ್ಲಿಂಗ ಇದು ಅಂತ ಹೇಳಲಾಗತ್ತೆ. ಹಿಂದೆಲ್ಲ ಈ ದಾರಿಯ ದೂರ ಕೇವಲ 16 ಕಿಲೋಮೀಟರ್ ತನಕ ಇತ್ತು. ಅಲ್ಲಲ್ಲಿ ಗುಡ್ಡ ಕುಸಿತದ ಕಾರಣದಿಂದ ಈಗ ಯಾತ್ರೆಯ ದೂರ 22 ಕಿಲೋಮೀಟರ್ಗಳಿಗೆ ಹೆಚ್ಚಿದೆ ಅಂತ ಹೇಳಲಾಗುತ್ತೆ. ಈ ದಾರಿಯಲ್ಲಿ ದೇವಾಲಯ ತಲುಪಬೇಕು ಅಂತಂದರೆ ಯಾತ್ರಿಗಳಿಗೆ 6 ಗಂಟೆಗಳಿಂದ 10 ಗಂಟೆಗಳ ಕಾಲ ಸಮಯ ಹಿಡಿಸ್ಬೋದು. ಎತ್ತರಕ್ಕೆ ಏರದಂತೆ ಪ್ರಾಣವಾಯು ವಿರಳವಾಗುವ ಕಾರಣ ಉಸಿರು ಕಟ್ಟುವಂತಹ ಒಂದು ಸಂಭವ ಇರುತ್ತೆ. ಉಸಿರಾಟದ ತೊಂದರೆ ಇರುವವರು ಕರವಸ್ತ್ರದಲ್ಲಿ ಕರ್ಪೂರವನ್ನು ಹಿಡಿದು ಮೂಸಿ ಯಾತ್ರೆಯನ್ನು ಮುಂದುವರಿಸ್ತಾರೆ. ದಾರಿಯಲ್ಲಿ ಅಲ್ಲಲ್ಲಿ ವಿಶ್ರಮಿಸಲು ತಂಗುದಾಣಗಳು ಸಹ ನಿಮಗೆ ಸಿಗತ್ವೆ. ಚಹಾ ತಿಂಡಿಗಳು ಸಹ ಅಲ್ಲಲ್ಲಿ ನಿಮಗೆ ಸಿಗತ್ವೆ. ವೈದ್ಯಕೀಯ ಶುಶ್ರೂಷೆಯ ಕೇಂದ್ರಗಳು ಸಹ ನಿಮಗೆ ಅಲ್ಲಲ್ಲಿ ಸಿಗತ್ತೆ. ಕೇದಾರನಾಥ್ ಯಾತ್ರೆಯಲ್ಲಿ ಕೇದಾರನಾಥ ಯಾತ್ರೆಯ ಬಳಿಕ ಯಾತ್ರಿಗಳು ಜ್ಯೋತಿರ್ಲಿಂಗ ದರ್ಶನ ಮಾಡಿ ದೇವಾಲಯದ ಹಿಂದಿರುವ ಪವಾಡ ದೃಶ್ಯ ಬಂಡೆಗಲ್ಲಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಶಂಕರಾಚಾರ್ಯರ ಸಮಾಧಿ ಸ್ಥಳ ಮತ್ತು ಬೆಟ್ಟದ ಮೇಲಿನ ಕಾಲಭೈರವ ದೇವಾಲಯ ದರ್ಶನವನ್ನು ಪಡೆದು ಮರಳಿ ಅದೇ ದಾರಿಯಲ್ಲಿ ಗೌರಿಕುಂಡಕ್ಕೆ ಕಾಲ ನಡಿಗೆಯಲ್ಲಿ ವಾಪಸ್ ಬಂದರೆ ಅಲ್ಲಿಗೆ ಯಾತ್ರೆ ಕಂಪ್ಲೀಟ್ ಆದಂತೆ ಆಗತ್ತೆ.

0: ಈಗ ಕಾರ್ಯಕ್ರಮ ಸುನೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.
1: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
0: ಕಸ್ಮೆ ವಾದೆ ಚಿತ್ರಕ್ಕಿಂತ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಗೀತೆ. ಗುಲ್ಷನ್ ಬೌರಾ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ. ಅದಾದ ನಂತರ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಲತಾ ಮಂಗೇಶ್ಕರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ನಾಗೇಂದ್ರ ಶರ್ಮಾ ಅವರ ಸಾಹಿತ್ಯವಿದೆ. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಕಮಾಲ್ ಕರ. ಕಿಶೋರ್ ಕುಮಾರ್ ಅವರು ಹಾಡಿರುವ ಫೂಲ್ ಕಿಲೆ ಹೇ ಗುಲ್ಶನ್ ಮೇ ಚಿತ್ರದ ಗೀತೆ. ರಾಜೇಂದ್ರ ಕಿಶನ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿದೆ. ಸುನೇರೆಪ್ಪಲ್ ಕಾರ್ಯಕ್ರಮದಲ್ಲಿ ಇದಾದ ನಂತರ ಪ್ರಸಾರ ಆಗುತ್ತೆ ಪರ್ವರಿಶ್ ಚಿತ್ರದ ಗೀತೆ. ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್ ಹಾಗೂ ಶೈಲೇಂದ್ರ ಸಿಂಗ್ ಅವರು ಗೀತೆಯನ್ನು ಹಾಡಿದ್ದಾರೆ. ಮಜ್ರು ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ವಸಂತ ಗೀತ ಚಿತ್ರದ ಎರಡು ಗೀತೆಗಳು ಪ್ರಸಾರ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗೆಜ್ಜೆ ಪೂಜೆ ಚಿತ್ರದ ಎರಡು ಗೀತೆಗಳು ಪ್ರಸಾರ ಆಗುತ್ತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸವಿನೆನಪು ಕೇಳ್ತಾ ಇದ್ರೆ ಇದುವರೆಗೂ ಸಮಯ 12 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲು ಸೀಮೆಯ ಜಿಲ್ಲೆಗಳು ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ ನೆರೆ ರಾಜ್ಯ ತಮಿಳುನಾಡಿನ ಆಕ್ಷೇಪ ಸಕಾರಣವಲ್ಲ ಎಂದು ಕೇಂದ್ರ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಮೂಲಕ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಲಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಮಗ್ರ ಯೋಜನಾ ವರದಿ ಸಲ್ಲಿಸಿದೆ. ತಮಿಳುನಾಡು ಸಹಮತಿಸುವುದು ನ್ಯಾಯಯುತ ನಡೆ ಎಂದರು. ಕೋಲಾರ ಜಿಲ್ಲೆಯ ಸರ್ಕಾರಿ ವಿಶೇಷ ದತ್ತು ಕೇಂದ್ರದಿಂದ 20 ಮಕ್ಕಳನ್ನು ಕಾನೂನುಬದ್ದವಾಗಿ ದತ್ತು ನೀಡಲಾಗಿದೆ. 19 ಮಕ್ಕಳನ್ನು ಸ್ವದೇಶಿ ಪೋಷಕರು ದತ್ತು ಪಡೆದಿದ್ದು, 1 ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್ ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟ ಕಾರ್ಮಿಕರು ಈ PMSYM ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು. 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವ್ರು ಮಾಸಿಕ 55 ರಿಂದ 200 ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನ 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತವರಿಗೂ 3,000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವ್ನ ನಾಮಿನಿ ಯಾರಿಗೆ ಮಾಡಿದ್ರಿ ಅವರಿಗೆ ಅವ್ರ ಜೀವಂತಿರೋರಿಗೂ 1,500 ರೂಪಾಯಿ ಕೊಡುವಂತ ಸೌಲಭ್ಯ ಇದೆ.
0: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲ ಸಭಾಂಗಣದಲ್ಲಿ ಆಯೋಜಿಸಿದ ಸಾಹಿತ್ಯಾಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026-2030 ಭಾಗವಾಗಿ ಇದೇ 27ರಂದು ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ ಪ್ರಮುಖ 3 ಬಡಾವಣೆಗಳಲ್ಲಿ ಗಿಡ ನೆಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವೃದ್ಧೆಯೋರ್ವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಸ್ತಾಂತರಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ.

ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾ ಕೆ ಸುಧಾಕರ್ ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ

0: ನಮಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವಾದವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುನೇಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ಜನರನ್ನ ನಾವು ನೋಡಿದಾಗ ಬಹಳಷ್ಟು ಮಹಿಳೆಯರಲ್ಲಿ PCOS ಅಥವಾ PCOD ಅನ್ನುವಂತಹ ಸಮಸ್ಯೆ ಕಂಡು ಬರ್ತಾ ಇದೆ. ಅಂದ್ರೆ ಮಾನಸಿಕ ಋತುಚರ್ಯೆಯಲ್ಲಿ ಏರುಪೇರು ಆಗಿರೋದು, ಆಮೇಲೆ ಎಷ್ಟೊಂದು ವಿವಾಹಿತ ಮಹಿಳೆಯರಿಗೆ ಮಕ್ಕಳು ಆಗದೇ ಇರೋದು, ಇಂಥ ಒಂದು ಸಮಸ್ಯೆ ಬಹಳಷ್ಟು ಸಾಮಾನ್ಯ ಅಂತ ಅನ್ಸ್ಬಿಟ್ಟದ. ಇದಕ್ಕೆಲ್ಲ ಏನ್ ಕಾರಣ, ಇದು ಯಾಕೆ ಇತ್ತೀಚಿನ ದಿನದೊಳಗೆ ಹೆಚ್ಚಾಗ್ತಾ ಇದೆ, ಅಂದ್ರೆ ನಾವು ಸೇವಿಸುವ ಆಹಾರನೋ ನಾವು ವಾಸಿಸುವ ಪರಿಸರನೋ ಇದಕ್ಕೆ ಏನ್ ಕಾರಣ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರಿದ್ದಾರೆ. ಡಾಕ್ಟರ್ ಚಂದ್ರಮತಿ ಅವರು ಡೈಟಿಷಿಯನ್, ಆಹಾರ ತಜ್ಞೆ. ಚಂದ್ರಮತಿ ಅವರನ್ನ ಮಾತನಾಡಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಚಂದ್ರಮತಿ.
2: ನಮಸ್ಕಾರ ಮೇಡಮ್.
1: ಈಗ ಚಂದ್ರಮತಿ ಅವರು, ಸಾಮಾನ್ಯವಾಗಿ ನಾವು ಇವತ್ತಿನ ಯುವತಿಯರನ್ನಾಗಬಹುದು ಅಥವಾ ನವ ವಿವಾಹಿತ ಮಹಿಳೆಯರನ್ನಾಗಬಹುದು, ನಾವು ನೋಡಿದಾಗ ಅವರು ಈ PCOS ಅಥವಾ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನಿದು PCOS ಅಥವಾ PCOD ಅಂದ್ರೆ?
2: PCOD ಅಥವಾ PCOS ಅಂತಂದ್ರೆ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಇದು ಅಂಡಾಶಯದ ಅಸ್ವಸ್ಥತೆ ಮತ್ತು ಅಂಡಾಶಯದ ಅನಿಯಮಿತ ಕಾರ್ಯ ಅಂತ ಹೇಳ್ತೇವೆ. ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುವಂತ ಒಂದು ಸಮಸ್ಯೆ. ಇತ್ತೀಚೆಗೆ ಇದು ಹೆಚ್ಚಾಗಿ ಹದಿಹರಿಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮತ್ತು 18-45 ವರ್ಷದ ಒಳಗಿನ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಇದು ಕಂಡುಬರುತ್ತಿದೆ.
1: ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಹಂಗಂದ್ರೆ ಏನು?
2: ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿಯಾಗುವ ಬದಲು ಅಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಅಂಡಾಣು ಬಿಡುಗಡೆ ಆಗುವಲ್ಲಿ ಅಡ್ಡಿಯನ್ನುಂಟು ಮಾಡುತ್ತಿತ್ತು. ಹೀಗಾಗಿ ಸ್ತ್ರೀಯರಲ್ಲಿ ಮುಟ್ಟು ನಿಯಮಿತವಾಗಿ ಆಗುವುದಿಲ್ಲ, ಇದರಿಂದ ಅವರ ಮಾತೃತ್ವಕ್ಕೆ ಅಡ್ಡಿ ಉಂಟಾಗ್ತೈತಿ.
1: ಈಗ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ದಾಗ ಒಬ್ಬ ಹುಡುಗಿ ಋತುಮತಿ ಆಗ್ಬೇಕು ಅಂದಾಗ ಒಂದು 12-14 ವಯಸ್ಸು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಇತ್ತೀಚಿನ ದಿನದೊಳಗ ಮಕ್ಕಳು ಇನ್ನೂ ಎಳೆಯಿರ್ತಾವೆ, 9 ವರ್ಷ 10 ವರ್ಷ, ಅಷ್ಟು ಬೇಗ ಋತುಮತಿಯರಾಗ್ತಾರೆ. ಇದಕ್ಕೇನ್ ಕಾರಣ?
2: ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಂದ್ರೆ ಈಗ 9-12 ವರ್ಷದ ಮಕ್ಕಳು ಬೇಗನೆ ಅವರು ಋತುಮತಿ ಆಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಅನಾರೋಗ್ಯಕರ ಆಹಾರ ಪದ್ಧತಿ, ಅದು ಮೊದಲನೇದು. ಇದರಿಂದ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅವರಲ್ಲಿ ಬೊಜ್ಜು ಉಂಟಾಗ್ತಾ ಇದೆ ಹೆಚ್ಚಾಗಿ. ಈ ಬೊಜ್ಜಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ ಮತ್ತೆ ಈ ಸ್ಥೂಲ ಕಾಯದಿಂದ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರ ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ ಮತ್ತು ಋತುಚಕ್ರ ಸರಿಯಾಗಿ ಸಮಯಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಬೊಜ್ಜು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂಥರ ವಿಷಿಯಸ್ ಸೈಕಲ್ ಅಂತ ನಾವು ಹೇಳ್ಬೋದು. ಮತ್ತು ಅನಿಯಮಿತ ನಿದ್ದೆ, ಅಂದ್ರೆ ಸರಿಯಾದ ವೇಳೆಗೆ ನಿದ್ದೆ ಮಾಡದೇ ಇರುವುದು ಮತ್ತು ದಿನಕ್ಕೆ ಅವರು ಇಂತಿಷ್ಟು ತಾಸು ನಿದ್ದೆ ಮಾಡ್ಬೇಕಂತ ಇರುತ್ತೆ, ಮಿನಿಮಮ್ ಒಂದು 6-7 ಗಂಟೆ ನಿದ್ದೆ ಮಾಡಬೇಕು. ಆದ್ರೆ ಈಗಿನವರದೆಲ್ಲ ನಿದ್ದೆ ಸಮಯನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಇದೆಲ್ಲ PCOS ಗೆ ಮುಖ್ಯ ಕಾರಣ ಅಂತ ಹೇಳ್ಬಹುದು.
1: ಈ PCOS ಸಮಸ್ಯೆ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಿ?
2: ನಾನು ಈಗಾಗಲೇ ಹೇಳಿದಾಗೆ 18-45 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ 15-ವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ 10 ಮಹಿಳೆಯರಲ್ಲಿ 5 ಮಹಿಳೆಯರು ಈ PCOS ಸಮಸ್ಯೆಯಿಂದ ಬಳಲಿದ್ದಾರೆ.
1: ಈಗ ಚಂದ್ರಮತಿ ಅವರ, ನಾವು ಇವತ್ತಿನ ITBT ಕ್ಷೇತ್ರವನ್ನ ನೋಡಿದಾಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿನ ಹುಡುಗಿಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಅಂತ ಹೇಳ್ಬಹುದು, ಇವರು ನಿರಂತರವಾಗಿ ಕಂಪ್ಯೂಟರ್ ಬಳಕೆ ಮಾಡ್ತಾನೆ ಇರ್ತಾರೆ ಮತ್ತೆ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ, ಇದು ಕೂಡ ಇದಕ್ಕೆ ಒಂದು ಕಾರಣ ಆಗಬಹುದಾ?
2: ಹೌದು, ಅದು ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವುದರಿಂದ ಬೊಜ್ಜು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಾಗಲೇ ಹೇಳಿದ ಹಾಗೆ ಬೊಜ್ಜು ಜಾಸ್ತಿ ಆದಂಗೆ ಅವರ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ, ಇದರಿಂದ ಮತ್ತೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದು ಋತುಚಕ್ರ ಸರಿಯಾದ ಸಮಯಕ್ಕೆ ಆಗದೇ ಇರೋದು ಮತ್ತು ಮುಖ ಮತ್ತು ದೇಹದ ಭಾಗಗಳಲ್ಲಿ ಹೆಚ್ಚು ರೋಮಗಳ ಬೆಳವಣಿಗೆ ಕಂಡು ಬರ್ತದೆ ಮತ್ತು ಅಧಿಕ ಪ್ರಮಾಣದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನು ಉತ್ಪತ್ತಿ ಆಗ್ತೈತಿ. ಆಮೇಲೆ ಗರ್ಭಧಾರಣೆ ಆಗದೇ ಇರುವುದು ಮತ್ತು ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ತದೆ ಮತ್ತು ಚರ್ಮದಲ್ಲಿ ಕಪ್ಪು ಕಲೆಗಳು ಉಂಟಾಗ್ತವೆ ಮತ್ತು ಕೂದಲು ಉದುರುವಿಕೆ, ಇವೆಲ್ಲ ಇದು PCOS ನ ಮುಖ್ಯ ಲಕ್ಷಣಗಳಂತ ಹೇಳ್ಬಹುದು.
1: ಅಂದ್ರೆ ಈ ತರದ ಯಾವ್ದಾದ್ರು ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲಿ ವೈರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ. ಈಗ ಈ PCOS ನಿಂದ ಸಂಭವಿಸುವಂತ ಅಪಾಯಗಳು ಏನೇ ಅದನ್ನೆಲ್ಲ ಒಂದು

0: ತೊಂದರೆಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ?
1: ಮೊದಲನೇದಾಗಿ ಇದು ಬೊಜ್ಜೆ ಕಾರಣ ಅಥವಾ ಬೊಜ್ಜಿನಿಂದ ಪಿ ಸಿ ಓ ಎಸ್ ಆಗುವುದು, ಇದು ಒಂದು ವಯಸ್ಸಾವಸ್ಥೆ ಅಂತ ಹೇಳ್ತೇವೆ, ಒಂದಕ್ಕೊಂದು ಸಂಬಂಧ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. ಪಿ ಸಿ ಓ ಎಸ್ ಹೊಂದಿರುವಂತ ಮಹಿಳೆಯರೊಳಗ ಇನ್ಸುಲಿನ್ ಗುಣಮಟ್ಟ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದೇಹವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತೈತಿ, ಆದ್ರೆ ಜೀವಕೋಶಗಳು ಇದನ್ನ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇಷ್ಟೇ ಅಲ್ಲದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾಗಿ
0: PCOS ನ
1: ಅಪಾಯ. ಮತ್ತೆ ಇನ್ನು ಹೆಚ್ಚಾಗಿ ಕೆಲವು ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇದರಿಂದ, ಯಾಕಂದ್ರೆ ಅವರಿಗೆ ನಿಯಮಿತವಾಗಿ ಬುಟ್ಟು ಆಗ್ತಾ ಇರುವುದಿಲ್ಲ, ಅಂದ ಬೊಜ್ಜು ಬೆಳೀತದೆ, ಬೊಜ್ಜು ಬೆಳೆಯುವುದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತದೆ. ಇದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ. ಮತ್ತು ಅನಿಯಮಿತ ಮುಟ್ಟಿನಿಂದಾಗಿ ಇನ್ನೊಂದು ಏನಾಗುತ್ತದೆ ಅಂದ್ರೆ ಗರ್ಭಾಶಯದ ಒಳಪದು ತುಂಬಾ ದಪ್ಪ ಆಗಿ ಮುಂದೆ ಅವರು ಅಂದ್ರೆ ಮುಂದಿನ ವಯಸ್ಸಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲ ಪಿ ಸಿ ಓ ಎಸ್ ನಿಂದ ಆಗುವಂತ ಅಪಾಯಗಳು.
0: ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಕಾರಣಗಳು ಒಂದರ ಮೇಲೊಂದು ಅವಲಂಬಿಸಿಕೊಂಡು ಅವ ಅಂತೇಳಿ. ಈಗ ಚಂದ್ರಮತಿಯವರು, ಈ ಪಿ ಸಿ ಓ ಎಸ್ ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ?
1: ಈಗಾಗಲೇ ಹೇಳಿದಂತ ಲಕ್ಷಣಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಮೊದಲು ಅವರು ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆಯಂತೆ ಕೆಲವೊಂದು ಅವರು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗ್ತೈತಿ. ಮೊದಲನೇದಾಗಿ ಅನಿಯಮಿತ ಮುಟ್ಟು ಈ ತರ ಸಮಸ್ಯೆ ಅವರಿಗೆ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವರು ಅವರಿಗೆ ಮುಟ್ಟನ್ನ ನಿಯಮಿತವಾಗಿ ಮಾಡಲಿಕ್ಕೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗ್ತದೆ ಅವರ ಋತುಚಕ್ರ ನಿಯಮಿತವಾಗಿ ಆಗ್ತೈತಿ. ಮತ್ತು ಇನ್ನು ರೋಮಗಳ ಬೆಳವಣಿಗೆ ನಿಯಂತ್ರಣ ಮಾಡಲು ಹಾರ್ಮೋನ್ಗಳ ಮಾತ್ರೆಗಳನ್ನು ನೀಡ್ತಾರೆ. ಮತ್ತು ಕೆಲವೊಂದು ಈ ರೋಮಗಳನ್ನು ತೆಗೆಯಲು ಬೇರೆ ಬೇರೆ ಪದ್ಧತಿಗಳ ಆದಂತ ಎಲೆಕ್ಟ್ರೋಲಿಸಿಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದನ್ನು ಕೊಡೋದ್ರಿಂದ ಅವರ ಮುಖದ ಮೇಲೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಾಗಿ ರೋಮಗಳ ಬೆಳವಣಿಗೆ ಆಗಿದ್ರೆ ಅದನ್ನು ಕೂಡ ಅವರು ನಿಯಂತ್ರಣ ಮಾಡಬಹುದು. ಮತ್ತು ಪಿ ವಯಸ್ ಮಹಿಳೆಯರು ಏನ್ ಮಾಡಬೇಕಾಗ್ತದೆ ಅಂದ್ರೆ ಆರೋಗ್ಯಕರ ಆಹಾರ ಶೈಲಿಯನ್ನ ಮತ್ತು ನಿಯಮಿತ ವ್ಯಾಯಾಮವನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಹುದು.
0: ಯಾವ ರೀತಿಯ ಆಹಾರ ಪದ್ಧತಿ ಸೂಕ್ತ ಅಂತ ಹೇಳ್ತೀರಿ ಅವರಿಗೆ?
1: PCOS ಹೊಂದಿರುವಂತಹ ಹದಿಹರೆಯದವರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಹೆಚ್ಚು ನಾರಿನ ಅಂಶವುಳ್ಳ ಕಡಿಮೆ ಕೊಬ್ಬು ಇರುವಂತಹ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಿತ್ಯ ಊಟದಲ್ಲಿ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಪ್ರೌಢಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ತಿನ್ನಲು ಸುಲಭವಾದಂತಹ ಆಹಾರಗಳ ಮೇಲೆ ಅವಲಂಬಿತರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ದೊರೆಯುವ ಬೇಕರಿ ಪದಾರ್ಥ, ಕೃತಕ ಪಾನೀಯಗಳು, ಕರಿದ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರಲ್ಲಿರುವ ಕೃತಕ ರಾಸಾಯನಿಕಗಳು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರಿ ಆ ಹಾರ್ಮೋನ್ಗಳ ಕಾರ್ಯ ಕುಂಠಿತವಾಗುತ್ತದೆ.
0: ಅಂದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಅವರು ನಿರ್ಬಂಧಿಸಬೇಕು ಅಂತ ಹೇಳ್ತೀರಿ, ಅಂದ್ರೆ ಅದನ್ನ ಉಪಯೋಗಿಸಬಾರದು ತಿನ್ನಬಾರದು ಅಂತ?
1: ಮೊದಲನೇದಾಗಿ ಇತ್ತೀಚೆಗೆ ಎಲ್ಲರೂ ಈಗ ರೆಡಿಯಾಗಿ ಸಿಗುವಂತ ಆಹಾರಗಳನ್ನ ಬಳಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತದೆ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ ಹೀಗಾಗಿ ಅವರು ಹೆಚ್ಚಿನ ಸಕ್ಕರೆಯುಕ್ತ ಆಹಾರಗಳು ಹಾಗೂ ಪಾನೀಯಗಳು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೇವೆ ನಾವು, ಮೈದಾ, ಸಕ್ಕರೆ, ಪಾಲಿಶ್ ಮಾಡಿದಂತ ಅಕ್ಕಿ ಮತ್ತು ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ವನಸ್ಪತಿ ಇವುಗಳನ್ನ ಒಳಗೊಂಡಂತ ಆಹಾರಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಏರಿಸ್ತದೆ, ಅಂದ್ರೆ ಅವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲರೂ ಸೇವಿಸುವಂತ ಆಹಾರಗಳಾದ ಪಾಸ್ತಾ, ನೂಡಲ್ಸ್, ಮ್ಯಾಕ್ರೋನಿ, ಪಿಜ್ಜಾ, ಕೇಕ್ ಮತ್ತು ಇತರೆ ಬೇಕರಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ. ಮತ್ತು ಮೈದಾದಿಂದ ತಯಾರಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಇತ್ತೀಚಿನ ಜನರು ಉಪಯೋಗಿಸ್ತಾ ಇರೋದ್ರಿಂದ ಈ ಪಿ ಸಿ ಓ ಎಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನು ಕೊಬ್ಬಿನ ಅಂಶವುಳ್ಳಂತ ಆಹಾರಗಳಂತಂದ್ರೆ ಈಗ ನಾವು ಕೆನೆ, ಬೆಣ್ಣೆ, ತುಪ್ಪ, ಚೀಸ್, ಫ್ಲೇವರ್ಡ್ ಮಿಲ್ಕ್ ಇವುಗಳನ್ನು ಸೇವಿಸುವುದರಿಂದ ಆಂಡ್ರೋಜನ್ ಹಾರ್ಮೋನ್ಗಳು ಹೆಚ್ಚಾಗ್ತದೆ, ಇದರಿಂದ ಅಂಡಾಣುಗಳ ಉತ್ಪತ್ತಿ ಕುಂಠಿತಗೊಳ್ಳುತ್ತದೆ. ಮತ್ತು ಇನ್ನು ಮಾಂಸಾಹಾರ ತಿನ್ನುವವರಲ್ಲಿ ಅವರು ಹೆಚ್ಚಾಗಿ ಕೆಂಪು ಮಾಂಸ, ಮೊಟ್ಟೆ, ಹಳದಿ ಭಾಗ ಇವುಗಳನ್ನು ಸೇವಿಸುವುದರಿಂದ ಇದರಲ್ಲಿ ಇರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನು ಹೇಳ್ತೇವೆ ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸ್ತಾ ಇದೆ. ಇನ್ನು ರೆಡಿ ಫುಡ್ಗಳನ್ನು ಏನು ತಿಂತಾ ಇದ್ದಾರೆ ಇದರಲ್ಲಿ ಹೆಚ್ಚು ಉಪ್ಪಿನ ಅಂಶ ಇರ್ತದೆ, ಅಂದರೆ ಕುರುಕಲು ತಿಂಡಿ ತಿನಿಸುಗಳು, ಹಪ್ಪಳ, ಚಿಪ್ಸು, ಉಪ್ಪಿನಕಾಯಿ ಇವು ರಕ್ತದ ಒತ್ತಡದ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇನ್ನು ಕೆಲವು ಜನರು ಮೇಲಿಂದ ಮೇಲೆ ಟೀ ಮತ್ತು ಕಾಫಿ ಸೇವನೆ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್ ಇದರ ಲೆವೆಲ್ ಕೂಡ ಹೆಚ್ಚಾಗ್ತದೆ, ಇದರಿಂದ ಇನ್ಸುಲಿನ್ ಲೆವೆಲ್ ಹೆಚ್ಚಾಗ್ತದೆ. ಇನ್ಸುಲಿನ್ ಲೆವೆಲ್ ಹೆಚ್ಚಾದಾಗ ಅದು ಜೀವಕೋಶಗಳು ಅದನ್ನು ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ, ಇದರಿಂದ ಏನಾಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ, ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗುವುದು. ಮತ್ತು ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರಿಂದ ಅಂದ್ರೆ ಈಗ ಹೆಚ್ಚಾಗಿ ಚೈನೀಸ್ ಫುಡ್ಸ್ ಏನು ಇತ್ತೀಚಿನ ಜನರು ಉಪಯೋಗಿಸ್ತಾ ಇದ್ದಾರೆ, ಇವುಗಳಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಅಂದ್ರೆ ಚೈನೀಸ್

0: ಶುಗರ್ ಅಂತ ಹೇಳ್ತೇವೆ, ಆ ಎಡಿಟಿವ್ ಇರುವುದರಿಂದ ಇದು ಫಾಲಿಕ್ಯುಲರ್ ಹೆಲ್ತ್ ಅಂದ್ರೆ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಅಂಡೋತ್ಪತ್ತಿ ಸರಿಯಾಗಿ ಆಗುವುದಿಲ್ಲ, ಹೀಗಾಗಿ ಅವರದು ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ.
1: ಈಗ ಡಾಕ್ಟರ್ ಚಂದ್ರಮತಿ ಅವರ ಈ ತರಹದ ಸಮಯ ಇರೋರು ಅವರ ಜೀವನ ಶೈಲಿ ಆಹಾರ ಶೈಲಿ ಹೇಗೆ ರೂಢಿಸಿಕೊಳ್ಬೇಕು ಅಂತೀರಿ? ಅಂದ್ರೆ ಏನು ತಿನ್ಬೇಕು, ಹೇಗೆ ಟೈಮು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ಈ PCOS ಹೊಂದಿರುವಂತಹ ಮಹಿಳೆಯರಾಗ್ಲಿ ಅಥವಾ ಹದಿಹರೆಯದವರಾಗ್ಲಿ, ಮೊದಲನೇದಾಗಿ ಅವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತ ಆಹಾರಗಳನ್ನ ಸೇವಿಸಬೇಕು. ಅಂದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ಯಾವುದೇ ಒಂದು ಆಹಾರವನ್ನು ಸೇವಿಸಿದಾಗ ಒಂದು ನಿರ್ದಿಷ್ಟದ ಅವಧಿಯಲ್ಲಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಯಾವ ಲೆವೆಲ್ಗೆ ಏರ್ತದೆ ಅನ್ನೋದನ್ನ ಸೂಚಿಸುವಂತ ಸೂಚ್ಯಂಕ ಅಂತ ಹೇಳ್ತೇವೆ ನಾವು. ಉದಾಹರಣೆಗೆ ಈಗ ನಾವು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥ ಆಗ್ಲಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದಂತ ಪದಾರ್ಥ ಆಗ್ಲಿ, ಅವುಗಳನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತದೆ. ಸೊ ಅದಕ್ಕಾಗಿ ಅವರು ಈ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು. ಇವುಗಳು ಬೊಜ್ಜಿಗೆ ಕಾರಣವಾಗ್ತದೆ, ಇದರಿಂದ ಬೇರೆ ಕಾಯಿಲೆಗಳು ಕೂಡ ಸಂಭವಿಸ್ತದೆ. ಆದ್ದರಿಂದ ಹೆಚ್ಚು ನಾರಿನಂಶ ಆಹಾರ ಪದಾರ್ಥಗಳನ್ನು ಅವರು ಸೇವಿಸಬೇಕು. ಅಂದರೆ ಯಾವುದು ಹೆಚ್ಚು ನಾರಿನಂಶ ಇರುತ್ತೆ ಅದರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದಂತ ನಾವು ಹೇಳ್ತೇವೆ. ಅದು ಯಾವಂದ್ರೆ ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿಪ್ಪೆ ಸಮೇತ ಇರುವಂಥ ಬೇಳೆಕಾಳುಗಳು, ಸಿರಿಧಾನ್ಯಗಳು ಮತ್ತು ಅವುಗಳಿಂದ ತಯಾರಿಸಿದಂಥ ಆಹಾರ ಪದಾರ್ಥಗಳು, ಇವು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೊಂದಿರುವಂಥ ಆಹಾರಗಳು, ಇವುಗಳನ್ನು ಹೆಚ್ಚಾಗಿ ಅವರು ಸೇವಿಸಬೇಕು. ಮತ್ತು ನಿತ್ಯ ಊಟದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಯಾಕಂದ್ರೆ ಇದರಿಂದ ಅಂಡಾಣುಗಳ ಉತ್ಪತ್ತಿಯಾಗಲು ಸಹಾಯ ಆಗ್ತದೆ, ಅದಲ್ಲದೆ ಅಂಡಾಣುಗಳ ಫಲವತ್ತತೆ ಕೂಡ ಸರಿಯಾದ ಪೋಷಕಾಂಶಗಳು ಸಿಗ್ತದೆ. ಮುಖ್ಯವಾಗಿ ಫೋಲಿಕ್ ಆಸಿಡ್, ಬಿ ವಿಟಮಿನ್ ಮತ್ತು ಐರನ್, ಇವು ಹೆಚ್ಚಾಗಿ ಈ ತರಕಾರಿಗಳಲ್ಲಿ ಸಿಗುವುದರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತದೆ. ಮತ್ತು ಇನ್ನು ಪ್ರೋಟೀನ್ ಯುಕ್ತ ಆಹಾರಗಳಾದ ವಿವಿಧ ಬೇಳೆಕಾಳುಗಳು, ಮೀನು, ಕೆನೆರಹಿತ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಹೆಚ್ಚು ಸೇವಿಸುವುದರಿಂದ ಇನ್ಸುಲಿನ್ ಗುಣಮಟ್ಟವನ್ನು ನಾವು ಸುಧಾರಿಸಬಹುದು. ಮತ್ತು ಇನ್ನು ಕೊಬ್ಬಿನಾಂಶ ಅಂದರೆ ಒಳ್ಳೆ ಕೊಬ್ಬಿನಾಂಶ ಇರುವಂಥ ಆಹಾರಗಳಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ ಒಳಗೊಂಡಂಥ ಆಹಾರ ಪದಾರ್ಥಗಳು, ಅಂದರೆ ಅಗಸೆ ಬೀಜ ಆಗಲಿ, ಅಗಸೆಯಿಂದ ಮಾಡಿದಂಥ ಚಟ್ನಿ ಆಗಲಿ, ಸೋಯಾ ಅವರಿ, ಮೀನು, ಇವುಗಳನ್ನು ನಿತ್ಯ ಸೇವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಉತ್ಪತ್ತಿಯಾಗುವುದನ್ನು ನಿಯಂತ್ರಿಸಿ ಅಂಡೋತ್ಪತ್ತಿ ಸುಧಾರಿಸಲು ಸಹಾಯ ಆಗ್ತದೆ. ಮತ್ತು ವಿಟಮಿನ್ಗಳಾದಂಥ ವಿಟಮಿನ್ ಇ ಇರುವಂಥ ಆಹಾರಗಳಾದ ಎಳ್ಳು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇವುಗಳು ಕೂಡ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತವೆ. ಅಲ್ಲದೆ ಇವುಗಳಲ್ಲಿ ಖನಿಜ ಲವಣಗಳಾದ ಮ್ಯಾಗ್ನೀಷಿಯಂ, ಕಾಪರ್, ಐರನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವುಗಳು ಸಹ ಹಾರ್ಮೋನ್ ಸಮತೋಲನ ಕಾಪಾಡುವಲ್ಲಿ ಸಹಾಯ ಆಗ್ತವೆ. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೇವೆ, ಇದು ಎಲ್ಲ ಒಂದು ಕಾಯಿಲೆ ಅಥವಾ ರೋಗಕ್ಕೆ ರಾಮಬಾಣ ಅಂತ ಹೇಳಬಹುದು. ವಿಟಮಿನ್ ಸಿ ಇರುವಂತಹ ಆಹಾರಗಳು, ವಿಟಮಿನ್ ಸಿ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಊಟದಲ್ಲಿ ಬಳಸುವುದರಿಂದ ಋತುಚಕ್ರ ನಿಯಮಿತವಾಗುವುದು ಮತ್ತು ಅಂಡಾಣು ಉತ್ಪತ್ತಿಗೆ ಸಹಾಯಕವಾಗುವುದು. ಉದಾಹರಣೆ ನಿಂಬೆ ರಸ ಆಗಲಿ ಅಥವಾ ಮೂಸಂಬಿ, ಕಿತ್ತಳೆ ರಸ, ನೆಲ್ಲಿಕಾಯಿ, ಇವುಗಳನ್ನು ಯಾವುದಾದ್ರೂ ನಿತ್ಯ ಆಹಾರದಲ್ಲಿ ಅವರು ಬಳಸಬೇಕು. ಮತ್ತು ಇನ್ನು ಋತುಮಾನಕ್ಕೆ ತಕ್ಕಂತೆ ನಾವು ಹಣ್ಣುಗಳನ್ನು ಸೇವಿಸಬೇಕಾಗ್ತದೆ. ಅಂದರೆ ಈ PCOS ಇರುವಂಥ ಮಹಿಳೆಯರು ಕನಿಷ್ಠ ದಿನಕ್ಕೆ ಅವರು 200-250 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಇದರಲ್ಲಿ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಬಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಋತುಚಕ್ರ ನಿಯಮಿತವಾಗಿ ಅಂಡಾಣುಗಳ ಫಲವತ್ತತೆ ಉತ್ತಮವಾಗಿ ಆಗುವುದು. ಆದಷ್ಟು ಹಣ್ಣು ತರಕಾರಿಗಳನ್ನು ಊಟದ ಮೊದಲು ಸೇವಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಸರಿಯಾಗಿ ದೇಹಕ್ಕೆ ಒದಗುವುದು. ಇದರಿಂದ ಬೊಜ್ಜು ಕೂಡ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುವುದು.
1: ಈಗ ಈ PCOS ಇರುವಂತಹ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ನಾವು ಆಹಾರದ ತಟ್ಟೆಯನ್ನ ನೀಡಿದ್ರೆ ಆ ಆಹಾರದ ತಟ್ಟೆ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅಂತ ಹೇಳ್ತೀರಿ?
0: PCOS ಇರುವಂತ ಮಹಿಳೆಯರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು, ಅಂದ್ರೆ ಈಗ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ರೀತಿ ಅವರು ಒಂದು ಆಹಾರದ ಮಾದರಿ ಇರಬೇಕು ಅಂದ್ರೆ, ಬೆಳಗ್ಗೆ ಅವರು ಮೊದಲು ಒಂದು ಗ್ಲಾಸ್ ಬಿಸಿ ನೀರು ನಿಂಬೆ ರಸ ಬೆರೆಸಿ ಕುಡಿಯಬೇಕು. ನಂತರ ಉಪಹಾರದ ಅರ್ಧ ಗಂಟೆ ಮೊದಲು ಹಣ್ಣುಗಳಾಗಲಿ ಅಥವಾ ಮೊಳಕೆ ಬರೆಸಿದ ಕಾಳುಗಳು ಅಥವಾ ಬೇಯಿಸಿದ ತರಕಾರಿಗಳನ್ನು ಸೇವಿಸಬೇಕು. ಅರ್ಧ ಗಂಟೆ ನಂತರ ಉಪಹಾರ, ಅಂದ್ರೆ ಉಪಹಾರ ಅಂದ್ರೆ ಇದು ಪೌಷ್ಟಿಕಾಂಶವುಳ್ಳ ಉಪಹಾರ ಆಗಿರಬೇಕು. ಅಂದ್ರೆ ಈ ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ, ರಾಗಿ ದೋಸೆ, ಸಿರಿಧಾನ್ಯಗಳಿಂದ ತಯಾರಿಸಿದಂತ ದೋಸೆ, ಇಡ್ಲಿ, ಪಡ್ಡು, ತರಕಾರಿಗಳನ್ನ ಬೆರೆಸಿ ಮಾಡಿದಂತ ತಾಲಿಪಟ್ಟು ಮತ್ತು ಸೊಪ್ಪುಗಳಿಂದ ತಯಾರಿದಂತ ಪರೋಟ, ಅವರ ಉಪಹಾರ ಈ ರೀತಿ ಆಗಿರಬೇಕು. ಮತ್ತು ಮಧ್ಯಾವಧಿ, ಅಂದ್ರೆ ಈಗ ಉಪಹಾರ ಮತ್ತು ಮಧ್ಯಾಹ್ನ ಊಟದ ನಡುವಿನ ಸಮಯದಲ್ಲಿ ಅವರು ಆದಷ್ಟು ಹಣ್ಣು ಹಣ್ಣಿನ ರಸಗಳನ್ನು ಸೇವಿಸಬೇಕು ಅಥವಾ ಮನೆಯಲ್ಲಿ ಮಾಡಿದಂಥ ತರಕಾರಿಗಳ ಸೂಪು ಅಥವಾ ಮಜ್ಜಿಗೆ ಅಥವಾ ಕೆನೆರಹಿತ ಹಾಲು ಈ ತರಹದ ಪಾನೀಯಗಳನ್ನು ಅವರು ಸೇವಿಸಬೇಕು. ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಊಟ ಅವರದು ಹೇಗಿರಬೇಕಂದ್ರೆ ಅದು

0: ಕಂಪ್ಲೀಟ್ ಮೀಲ್ ಅಂತ ಇರಬೇಕು. ಅಂದ್ರೆ ಈಗ ನಾವು ಉಪಯೋಗಿಸುವಂತ ದಿನದ ಊಟದಲ್ಲಿ ಉಪಯೋಗಿಸುವ ಜೋಳದ ರೊಟ್ಟಿ ಆಗಲಿ ಅಥವಾ ಚಪಾತಿ ಅಥವಾ ಪುಲ್ಕ ಮತ್ತು ಕಾಳಿನ ಪಲ್ಲೆ ಬೇರೆ ಬೇರೆ ತರಕಾರಿಗಳ ಪಲ್ಲೆ ಅನ್ನದ ಪಾಲಿಶ್ ಮಾಡಿರುವಂತ ಅಕ್ಕಿ ಅನ್ನದ ಬದಲು ಅವರು ಮಿಲೆಟ್ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತ ಅನ್ನ ಅಥವಾ ಜೋಳದ ಅಂಬಲಿ ಅಥವಾ ರಾಗಿ ಅಂಬಲಿ ಇವುಗಳನ್ನು ಉಪಯೋಗಿಸಿದರೆ ಇದರಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕಡಿಮೆ ಇರ್ತದೆ. ಮತ್ತು ಸಾಯಂಕಾಲ ಅವರಿಗೆ ಏನಾದರೂ ಸ್ನ್ಯಾಕ್ಸ್ ಅಥವಾ ತಿನ್ನಬೇಕು ಆ ಥರ ಇದ್ರೆ ಋತುಮಾನದಲ್ಲಿ ದೊರೆಯುವಂತ ಹಣ್ಣುಗಳನ್ನು ತಿನ್ನಬಹುದು ಅಥವಾ ಬೇಯಿಸಿದ ಕಾಳುಗಳನ್ನು ಅಥವಾ ಎಣ್ಣೆ ಇಲ್ಲದೆ ತಯಾರಿಸಿದಂತ ಅವಲಕ್ಕಿ ಅಥವಾ ಮಂಡಕ್ಕಿ ಕಾಮನ್ ಆಗಿ ತಿನ್ನುವಂತ ಈ ಅವಲಕ್ಕಿ ಮಂಡಕ್ಕಿ ಎಣ್ಣೆ ಇಲ್ಲದನ್ನು ಅವರು ಸೇವಿಸಬಹುದು. ಹೀಗೆ ಅವರು ಉತ್ತಮ ಆಹಾರ ಶೈಲಿಯ ಜೊತೆಗೆ ದೈಹಿಕ ವ್ಯಾಯಾಮ ಯೋಗ ಮತ್ತು ವಾಕಿಂಗ್ ರೂಢಿಸಿಕೊಂಡಲ್ಲಿ ಋತುಚಕ್ರಕ್ಕೆ ಸಂಬಂಧಿತ ಅಸ್ವಸ್ಥತೆಯನ್ನು ಮತ್ತು ಅನಿಯಮಿತ ಮುಟ್ಟನ್ನು ಸರಿಪಡಿಸಬಹುದು. ಅಲ್ಲದೆ ಅಂಡಾಣುಗಳ ಉತ್ಪತ್ತಿಯನ್ನು ಕೂಡ ಹೆಚ್ಚಿಸಲು ಸಾಧ್ಯವಾಗ್ತದೆ. ವೈದ್ಯರ ಸಲಹೆಯಂತೆ ಅವರು ನಡೆದುಕೊಳ್ಬೇಕು ಮತ್ತು ಅದರ ಜೊತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಮೊದಲನೇದಾಗಿ ಆಹಾರ ಸೇವನೆ ಅವರ ವೇಳೆಯನ್ನು ಸರಿಪಡಿಸ್ಕೋಬೇಕು. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೆಕ್ರೆಟ್ ಆಗುವಂತಹ ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಅದು ಕರೆಕ್ಟ್ ಟೈಮಿಗೆ ನಾವು ಆಹಾರ ಸೇವಿಸಿದಾಗ ಆ ಟೈಮಲ್ಲಿ ಎಷ್ಟು ಸೆಕ್ರೆಟ್ ಆಗಬೇಕು ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೆಟ್ ಆಗುವುದರಿಂದ ಇದು ನಮ್ಮ ಋತುಚಕ್ರ ನಿಯಮಿತವಾಗುವುದಾಗಲಿ ಅಥವಾ ಅಂಡೋತ್ಪತ್ತಿ ಆಗುವುದಾಗಲಿ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಅವರು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಅವರ ನಿದ್ರೆ ಸಮಯ ಸರಿಯಾಗಿರಬೇಕು. ಯಾಕಂದ್ರೆ ನಾವು ಮಲಗಿದಾಗೂ ಕೂಡ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ, ಒಳಗಿನ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಿರ್ತಾವೆ, ಆ ವೇಳೆಯಲ್ಲಿ ಕೂಡ ಕೆಲವೊಂದು ಸೆಕ್ರೀಷನ್ಸ್ ಆಗ್ತಾ ಇರ್ತವೆ, ಅದು ಕೂಡ ಸರಿಯಾಗಿ ಆಗಬೇಕಂದ್ರೆ ನಮ್ಮ ನಿದ್ದೆಯ ವೇಳೆ ಕೂಡ ಸರಿಯಾಗಿರ್ಬೇಕು. ಇವುಗಳನ್ನೆಲ್ಲ ಅವರು ಪಾಲಿಸಿದಲ್ಲಿ ಈ PCOS ಸಮಸ್ಯೆಯನ್ನು ನಾವು ಗುಣಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ.
1: ಅಂದ್ರೆ ವೈದ್ಯರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅದರ ಜೊತೆಗೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರ ತರಕಾರಿ ಹಣ್ಣು ನಿಯಮಿತವಾಗಿ ವೇಳೆಗೆ ಸರಿಯಾಗಿ ಸೇವಿಸೋದ್ರಿಂದ ಈ PCOS ಸಮಸ್ಯೆಯನ್ನ ಒಂದು ಸಂಪೂರ್ಣವಾಗಿ ಪರಿಹರಿಸಬಹುದು ಅಂತ ನಾವು ಹೇಳ್ತೀರಿ. ಆಯ್ತು ಚಂದ್ರಮತಿ ರೋಕಡೆ ಅವರೇ, ಈ PCOS ಅನ್ನುವ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗೆ ಮನೆಯಲ್ಲಿನೇ ನಾವು ಸೇವಿಸುವ ಆಹಾರದ ಮೂಲಕ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ, ಇದಕ್ಕೆ ನಾವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನೀವು ಮಾಡುದು ನಮ್ಮ ಕೈಯಲ್ಲೇ ಇದೆ, ಆಹಾರ ಸೇವಿಸೋದು ನಮ್ಮ ಕೈಯಲ್ಲೇ ಇದೆ, ಯಾವುದಕ್ಕೂ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದಾಗ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನುವಂತ ಸಲಹೆಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಭಾವಗೀತೆಯೊಂದನ್ನು ಕೇಳೋಣ. ರಚನೆ ಡಾ ಜಿ ಶುರುದ್ರಪ್ಪ, ಧ್ವನಿ ರತ್ನಮಾಲಾ ಪ್ರಕಾಶ್ ಅವರದ್ದು.

ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಜಿಎಸ್ ಶುರುದ್ರ ಅವರ ಗೀತೆಯನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಹಲೋ
6: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
5: ಒಂದ್ ಸೆಕೆಂಡ್.
6: ಆಮೇಲೆ ಆಮೇಲೆ.
7: ಹಲೋ
5: ಹಲೋ.
7: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
5: ಹಲೋ.
7: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
5: ಸ್ವಲ್ಪ ಮಾತಾಡಬೇಕಿತ್ತು.
7: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
5: ಎಲ್ಲ ಓಕೆ.
7: ಮತ್ತೆ ಮೆಸೇಜ್ ಮಾಡ್ತೀನಿ.
5: ಅಮ್ಮ, ನಾವೊಂದು ವಿಷಯ ಹೇಳಬೇಕಿತ್ತು.
8: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
5: ನಂಗೆ ಹಸಿವೆ ಇಲ್ಲ.
9: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
10: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೆ,
11: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
12: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
13: ಕೆಲವೊಮ್ಮೆ ಹಾಡಾಗಿ ಕಾಡುತ್ತೆ,
14: ಇನ್ನು ಕೆಲವೊಮ್ಮೆ ಹರಟೆಯಾಗಿ ಜೊತೆಯಾಗುತ್ತೆ.
13: ಕಣ್ಣಿಗೆ ಕಾಣದಿದ್ದರೂ ಪ್ರತಿ ಕ್ಷಣವೂ ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ಅದ್ಭುತ ಲೋಕವೇ ರೇಡಿಯೋ.
15: ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ, ಪ್ರೀತಿ ವಾರ್ತೆ ಕೇಳುವ.
14: ಬೆಳಗಿನ ಕಾಫಿಯ ಘಮದ ಜೊತೆ ಸುದ್ದಿಯ ಸಾರವಾಗಿ,
13: ಮಧ್ಯಾಹ್ನದ ಬಿಡುವಿನಲ್ಲಿ ಮಧುರ ಗೀತೆಯಾಗಿ,
14: ಸಂಜೆಯ ಪಯಣದಲ್ಲಿ ಕಿರಿಕಿರಿ ತಪ್ಪಿಸುವ ಸಂಗಾತಿಯಾಗಿ
13: ರೇಡಿಯೋ ನಮ್ಮ ಬದುಕಿನ ಭಾಗ.
16: ಆಕಾಶವಾಣಿ
13: ಸದಾ ನಿಮ್ಮೊಂದಿಗೆ.
17: ಇಂದು ಪಾನಿಗೆಲ್ಲ ಹಬ್ಬ, ಗಾಳಿ ಗಂಧದ ಹಬ್ಬ.
18: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
19: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ, ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
20: ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ನಮಸ್ಕಾರ.
21: ಶರಣಾರ್ಥಿ.
20: ಆಕಾಶವಾಣಿಗೆ ತಮಗೆ ಆತ್ಮೀಯವಾದ, ಪ್ರೀತಿಪೂರ್ವಕವಾದ ಸ್ವಾಗತ.
21: ಧನ್ಯವಾದಗಳು.
20: ವಿಶ್ವ ಯೋಗ ದಿನಾಚರಣೆ ಜೂನ್ 21 ಪ್ರತಿ ವರ್ಷ ನಾವು

0: ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಾವೇನು ಮಾಡ್ತಾ ಇದ್ದೇವೆ, ಇದು 12ನೇ ವಿಶ್ವಯೋಗ ದಿನಾಚರಣೆ. ಜಲಯೋಗದಲ್ಲಿ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಶ್ರೋತೃಗಳಿಗೆ ಜಲಯೋಗ ಅಂದ್ರೇನು, ಅದರ ವೈಶಿಷ್ಟ್ಯತೆಗಳೇನು, ತಾವು ಆ ನಿಟ್ಟಿನಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ, ಇದರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚ್ಕೋಬೇಕು. ಈ ಯೋಗ ಮತ್ತು ಜಲಯೋಗ ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ವಾಮೀಜಿ?
1: ಶ್ರೀ ಗುರುಭ್ಯೋ ನಮಃ. ವಿಶ್ವ ಯೋಗ ದಿನಾಚರಣೆಯನ್ನು ಇದು 12ನೇ ವರ್ಷದ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಎಲ್ಲ ಆಚರಿಸುವಂಥ ಸಂಸ್ಕೃತಿ. ನಮ್ಮೆಲ್ಲ ಹಬ್ಬಗಳಲ್ಲಿ ಒಂದು ಪಂಥದ ಪ್ರಕಾರ ಇಂಥ ಪಂಥದವ್ರಿಗೆ ಈ ಹಬ್ಬ, ಇಂಥ ಪಂಥದವ್ರಿಗೆ ಈ ಹಬ್ಬ ಅಂತಿದೆ. ಆದರೆ ಇಡೀ ವಿಶ್ವದಲ್ಲಿ ಈ ಯೋಗವನ್ನು ಆಚರಿಸ್ತಾರಂತಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋದಕ್ಕೆ ನಮ್ಮ ಭಾರತ ದೇಶ ಕೊಟ್ಟ ಶಾಸ್ತ್ರ ಯೋಗಶಾಸ್ತ್ರ. ಆ ಯೋಗಶಾಸ್ತ್ರವನ್ನು ನಾವು ನಮಗೇ ಆಗಿ ಇಟ್ಟುಕೊಂಡಿಲ್ಲ, ಪ್ರಪಂಚಕ್ಕೆ ಆರೋಗ್ಯವಾಗಿರಲಿ ಅನ್ನೋ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಭಾರತ ದೇಶ ಅಂತಂದರೆ ಭಾವನಾತ್ಮಕವಾಗಿರುವಂಥ ದೇಶ. ಅದರ ಜೊತೆಗೆ ಭಾವ, ರಾಗ, ತಾಳ ಅಂತ ಕರೀತಾರೆ. ಅದರ ಜೊತೆಗೆ ತಾರತಮ್ಯ ಇಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ರಾಗ ದ್ವೇಷವಿಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಯೋಗಶಾಸ್ತ್ರವನ್ನು ಇಡೀ ವಿಶ್ವಕ್ಕೆ ಹಂಚಿರುವಂಥದ್ದು ನಮಗೆ ಈ ವಿಶ್ವ ಯೋಗ ದಿನಾಚರಣೆಯನ್ನು ತರಲಿಕ್ಕೆ ಮತ್ತು ಮಾಡಲಿಕ್ಕೆ ಮುಂದಾದಂಥವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ರಾಷ್ಟ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ನಾನು
0: ಈ ಜಲಯೋಗ ಅಂದರೆ ಏನು ಸ್ವಾಮೀಜಿ?
1: ಈಗ ಒಂದು ವಿಚಾರ ಏನಂತಂದರೆ ಎಲ್ಲರೂ ನೋಡಿರುವಂಥ ಯೋಗದಲ್ಲಿ ನೆಲದ ಮೇಲೆ ನಾವು ಯೋಗ ಮಾಡೋದನ್ನ ನೋಡ್ತೀವಿ, ನೆಲದ ಮೇಲೆ ನಿಂತ್ಕೊಂಡು ಯೋಗ ಮಾಡೋದನ್ನ ನೋಡ್ತೀವಿ. ಆದರೆ ನೀರಿನ ಮೇಲೆ ಯೋಗವನ್ನು ಮಾಡುವಂಥದ್ದನ್ನು ಕೆಲವೇ ಕೆಲವು ಜನರು ಮಾಡ್ತಾರೆ, ಕೆಲವೊಂದು ಜನರು ನೋಡಿರ್ತಾರೆ. ನನಗೂ ಇದ್ರ ಬಗ್ಗೆ ಒಂದಿಷ್ಟು, ನಾನು ಹಿಮಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ನೀರಿನ ಮೇಲೆ ಧ್ಯಾನ ಮಾಡಬೇಕು ಅನ್ನೋ ಹಗೋರ ಸಾಧನೆಗೋಸ್ಕರ ನಾನು ಹೋಗಿದ್ದಲ್ಲಿ ಅಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದಷ್ಟೇ. ಅದಾದಮೇಲೆ ನನ್ನ ಪಾಡಿಗೆ ಗ್ರಹಣಗಳು ಬಂದಾಗ ನೀರಿನ ಮೇಲೆ ಧ್ಯಾನ ಮಾಡೋದು, ಮತ್ತೊಂದು ಮಾಡೋದು, ಈ ಥರ ಅಷ್ಟಲ್ಲೇ ಇತ್ತು. ಒಂದ್ಸಲ ಕುಂಭಮೇಳ ಆಯಿತು 2013, ನಮ್ಮ ಕೇರ್ಪೇಟೆ ತಾಲೂಕು ಹಂಬಿಗರಳ್ಳಿ. ಹಂಬಿಗರಳ್ಳಿಲಿ ಕುಂಭಮೇಳ ಆದಂಥ ಸಂದರ್ಭದಲ್ಲಿ ಮಾದೇಶ್ವರರು ಪ್ರಥಮ ಬಾರಿಗೆ ಬಾಲ್ಯದಲ್ಲಿ ಒಂದು ಪವಾಡ ಮಾಡ್ತಾರೆ ಅಂತ ಒಂದು ದಾಖಲೆ ಆಯಿತು. ಅದಾದಮೇಲೆ ಏನಾಯಿತು ಅಂದರೆ ಒಂದು ಭಾವಚಿತ್ರವನ್ನು ಬಿಡಿಸ್ದೆ, ಸುಮಾರು 1.5 ಲಕ್ಷ ರೂಪಾಯಿ. ಅದು ಕಾಳೆ ಅಂತೇಳಿ ಹೊಸಪೇಟೆ ಹತ್ರ ಇರುವಂಥ ಒಬ್ಬ ಕಲಾವಿದರು, ಅವ್ರ ಕೈಯಲ್ಲಿ ಬಿಡಿಸಿದಾಗ ಆ ಚಿತ್ರವನ್ನು ನನ್ನ ಮಠದಲ್ಲಿ ಇಟ್ಕೊಂಡೆ. ಅವ್ರು ಹೇಗಿತ್ತು ಅದು ಅಂತಂದರೆ, ಅಂಬಿಗರಹಳ್ಳಿಗೆ ಕೇರ್ಪೇಟೆ ತಾಲೂಕು ಮಾದೇಶ್ವರರು ಬಂದಾಗ ಈ ಮೂರು ನದಿಗಳು ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ, ಆ ನದಿನ ದಾಟಬೇಕಾಗ್ತದೆ, ನನ್ನನ್ನು ದಾಟಿಸಿ ಅಂತ ಅಂಬಿಗರು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ದುಡ್ಡಿದೆಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ಜಂಗಮ್ಮ ಆಶೀರ್ವಾದ ಮಾಡ್ತೀನಿ, ನೀನೇನು ಜಂಗಮ್ಮ ಹೋಗ ಅಂತೇಳಿ ಅದಲಿಸ್ಬಿಡ್ತಾರೆ. ಆವಾಗ ಒಂದು ಟವಲ್ ಮಾಡಿಕೊಂಡು ಮಲಿಕೊಂಡು ಹೋಗ್ಬಿಡ್ತಾರೆ ಮಾದೇಶ್ವರರು. ನನಗೆ ಆ ಚಿತ್ರ ನೋಡ್ತಾ ನೋಡ್ತಾ ತಿನ್ನ ಕುತೂಹಲ ಆಯಿತು, ಭಾಳಷ್ಟು ಸಂಶೋಧನೆಯನ್ನು. ಅದೇ ಥರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕನಕದಾಸರು ಬರ್ತಾರೆ, ಬಂಡೆ ಮೇಲೆ ಬಟ್ಟೆಯನ್ನು ಒಕ್ಕೊಂಡು ತೆಪ್ಪ ಕಾಣಲಿಲ್ಲ ಅಂದಾಗ ಅದು ಬಾಳೆದಲ್ಲಿ ಹಾಸ್ಕೊಂಡು ತೇಲ್ಕೊಂಡು ದಡ ಸೇರ್ತಾರೆ ಅನ್ನೋದನ್ನ ಕೇಳಿದ್ದಾರೆ, ಒಂದು ದಾಖಲೆ ಆಗಿದೆ. ಹಾಗೆ ದುರ್ದುಂಡೇಶ್ವರರು ಸಹ ನದಿ ತೀರದಲ್ಲಿ ನಡ್ಕೊಂಡು ಬಂದರು ಅನ್ನೋ ದಾಖಲೆ ಇದೆ ಈಗ. ಹಾಗೆ ಅನೇಕ ಋಷಿ ಮತ್ತು ಮುನಿಗಳು ಅವರಿಗೆ ನದಿ ತೀರದಲ್ಲೇ ಇರುವಂಥ ವಾಡಿಕೆ ಇರುವಂಥ ಸಂದರ್ಭದಲ್ಲಿ ಈ ದಡಕ್ಕೆ ಬಂದಾಗ ಅವರು ತಿರ್ಗಾ ವಾಪಸ್ ಹೋಗ್ಬೇಕು ಅಂತಂದಾಗ ಅಲ್ಲಿ ತೆಪ್ಪಗಿಪ್ಪ ಇಲ್ಲ ಅಂದಾಗ ನದಿ ಅವರ ಧ್ಯಾನದಲ್ಲೇ ಕೂತ್ಕೊಂಡು ಇತೆಗೆ ಧ್ಯಾನನೂ ಆಗಬೇಕು, ಆ ದಡನೂ ಸೇರಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಭಾಳಷ್ಟು ಜನ ಈ ಪ್ರಯೋಗವನ್ನು ಮಾಡಿದ್ದಾರೆ. ಅನೇಕ ಜನರಿಗೆ ಸಾಧನೆಗೋಸ್ಕರ ನೀರಿನ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋರು ಭಾಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಇದ್ಯಾವುದೂ ಹೊರಗೆ ಬಂದಿಲ್ಲ. ಇದೆಲ್ಲ ನಾನು ಹುಡುಕಿ ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ಪೂರ್ಣ ಹುಡುಕಿಲ್ಲ ನಾನು. ಇದು ಹುಡುಕಾಟದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಯಾಕೆ ಆಗಬಾರ್ದು, ಇದೆಲ್ಲ ಯೋಗಗಳನ್ನ ಯಾಕೆ ಸಾಧನೆ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನರು ಯೋಗ ಸ್ವಲ್ಪ ಕಲ್ತಿರುವಂಥವರ ಸಹಕಾರವನ್ನು ತಗೊಂಡು ಇನ್ನೊಂದು ಸ್ವಲ್ಪ ಹಗಲು ರಾತ್ರಿ ಅಂದರೆ ಬಹುಶಃ ಬೆಳಗ್ಗೆ 1-4 ಗಂಟೆಗೆ ಹೋದರೆ 8 ಗಂಟೆವರೆಗೂ ನೀರಲ್ಲಿರ್ತಾ ಇದ್ದೆ, ತಿರ್ಗಾ ಸಂಜೆ 5 ಗಂಟೆಗೆ ಹೋದರೆ 9 ಗಂಟೆ ರಾತ್ರಿವರೆಗೂ ನೀರಲ್ಲಿರ್ತಾ ಇದ್ದೆ. ಸೊ ಪ್ರಯತ್ನ ಮಾಡ್ತಾ 2019ಕ್ಕೆ ನನ್ನ ಜಲಯೋಗವನ್ನು ನಮ್ಮ PS ಕಾಲೇಜು

0: ಮಂಡ್ಯ ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ನಮ್ಮ ವಿಶ್ವ ಯೋಗ ದಿನಾಚರಣೆ ದಿನ ಅದನ್ನು ಪ್ರಾರಂಭಿಸಿದೆ. ಯಾವತ್ತೇ ಎಲ್ಲರಿಗೂ ನಾನು ಜಲಯೋಗ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ಆ ಜಲಯೋಗ ಅದೇ ಕಾರಣ ಒಂದೇನಂತಂದರೆ ನೀರಿನ ಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಯಿತು ನನಗೆ. ಅದಾದಮೇಲೆ ಏಕಾಗ್ರತೆ ಆಯಿತು. ಅದರಲ್ಲಿ ಬಂದೇನಂತಂದರೆ ಆಸನಗಳನ್ನು ಚೇಂಜ್ ಮಾಡ್ತಾ ಹೋಗ್ಬೋದು ನೀರು ಮೇಲೇ. ಈಗ ನಾವು ಭೂಮಿ ಮೇಲೆ ಹೇಗೆ ಆಸನಗಳನ್ನು ಹಾಕೊಳ್ತೀವಿ, ಈಗ ಪದ್ಮಾಸನ ಮಣ್ಣಿನ ಮೇಲೆ ಅಂದರೆ ನೆಲದ ಮೇಲೆ ಹೇಗೆ ಆಸನ ಹಾಕೋತೀವೋ ಹಾಗೆ ಕೆಳಗಡೆ ಕಾಲಿಡದೆ ನೀರಿನ ಮೇಲೇ ಆಸನಗಳನ್ನು ಬದಲಾಯಿಸ್ತಾ ಹೋಗ್ಬೋದು. ಇದೊಂದು ವಿಶೇಷ. ಪದ್ಮಾಸನ ಹಾಕ್ಬೋದು, ವಜ್ರಾಸನನೂ ಹಾಕ್ಬೋದು, ಆಮೇಲೆ ವೃಕ್ಷಾಸನನೂ ಹಾಕ್ಬೋದು, ಧನುರ್ವಾಸನ ಹಾಕ್ಬೋದು, ಮಯೂರಾಸನ ಹಾಕ್ಬೋದು, ಅರ್ಧಚಂದ್ರ ಆಸನ ಹಾಕ್ಬೋದು. ಬಹುಶಃ ಹೀಗೆ ಸುಮಾರು ಆಸನಗಳನ್ನು ನೀರು ಮೇಲೆ ಪ್ರಯೋಗ ಮಾಡ್ತಾ ಬಹುಶಃ ಇದೊಂದು ಕಂಡುಕೊಂಡಿರುವಂಥ ಸಂಶೋಧನೆ. ನನಗೇನಂತಂದರೆ ಏಕಾಗ್ರತೆಗೆ ಅತ್ಯಂತ ಅಮೂಲ್ಯವಾಗಿರುವ ಒಂದು ಯೋಗ ಅಂತಂದರೆ ಜಲಯೋಗ.
1: ಈ ಜಲಯೋಗಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ರಿ. ಈಗ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡಿಕೊಂಡ ಹಾಗೆ ನಿಮಗೆ ಏನು ವೈಯಕ್ತಿಕ ಅನುಭವ ಆಗಿದೆ ಸ್ವಾಮೀಜಿ, ಇದರಿಂದ ಏನು ಅನುಕೂಲ ಆಗಿರ್ಬೋದು ತಮಗೆ?
0: ಒಂದೇನಪ್ಪ ಅಂತಂದರೆ ತುಂಬ ಕೆಲಸ ಮಾಡ್ತಾ ಇರಬೇಕಾದ್ರೆ ತುಂಬ ಆಯಾಸ ಆಗಿರೋದು ನೀರಿನ ಮೇಲೆ. ಒಂದೇನಂತಂದರೆ ಈಗ ನಾವು ನೆಲದ ಮೇಲೆ ಆಸನ ಮಾಡಿದಾಗ ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ ನಾವು, ಪಂಚಭೂತಗಳು ಹೇಳ್ತೀವಲ್ಲ, ಒಂದು ಭೂಮಿ ತತ್ವ. ಮೇಲ್ಗಡೆ ನೋಡ್ತೀವಿ ಆಕಾಶ ತತ್ವ, ಅದು ಬಿಟ್ಟರೆ ಬೇರೆ ಯಾವುದು ಬರಲ್ಲ. ನೀರಿನ ಮೇಲೆ ನೋಡಿದಾಗ ನೀರು ಯಾವುದ್ರ ಮೇಲಿದೆ, ಭೂಮಿ, ಭೂಮಿ ತತ್ವ ಆಯಿತು. ನೀರು ಮೇಲಿರೋದ್ರಿಂದ ಜಲತತ್ವ ಆಯಿತು, ಹೌದಲ್ಲ. ನೀರು ಮತ್ತು ಶರೀರ ತಿಕ್ಕಿದಾಗ ಏನಾಯಿತು, ಅಗ್ನಿ ತತ್ವ ಆಯಿತು. ಅದಾದಮೇಲೆ ನಾವು ಮೇಲೆ ನೋಡ್ತೀವಲ್ಲ ಆಕಾಶ ತತ್ವ ಆಯಿತು. ಆಮೇಲೆ ಉಸಿರಾಟ ಮಾಡ್ತಾ ಇರ್ತೀವಲ್ಲ ವಾಯುತತ್ವ ಆಯಿತು. ಪಂಚಭೂತಗಳನ್ನು ಅಳವಡಿಸ್ಕೊಂಡು ಮಾಡೋ ಯೋಗಶಾಸ್ತ್ರ ಅಂದರೆ ಅದೇ ಜಲಯೋಗ.
1: ಈಗ ಜಲಯೋಗ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾ ಅಥವಾ ಏನು ಸಿದ್ಧತೆ ಏನು ಮಾಡ್ಕೋಬೇಕು ಅಂತ?
0: ಬಹುಶಃ ಒಂದು ಏನಪ್ಪ ಅಂತಂದರೆ ಪ್ರಾಣಾಯಾಮ ಚೆನ್ನಾಗಿರಬೇಕು ಅವ್ರಿಗೆ. ಎರಡನೇದು ಭಯ ಇರಬಾರ್ದು. ಮೂರನೇದು ಆತಂಕ ಇರಬಾರ್ದು. ನಾಲ್ಕನೇದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ಐದನೇದು ಸ್ವಲ್ಪ ಸ್ವಿಮ್ಮಿಂಗ್ ಈಜಕ್ಕೆ ಸ್ವಲ್ಪ ಬರಬೇಕು, ಇಷ್ಟಿದ್ರೆ ಸಾಕು.
1: ಮಾಮೂಲಿ ಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸ್ವಾಮೀಜಿ?
0: ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಶರೀರನ ನೀರ್ ಮೇಲೆ ತೇಲಿಸ್ಬೇಕಂದ್ರೆ ನೆಲದ ಮೇಲೆ ಮಾಡೋಕ್ಕೆ ಒಂದೊಂದ್ಸಲ ಕಷ್ಟ ಅನ್ನಿಸ್ತದೆ ಆಸನಗಳನ್ನು. ನೀರ್ ಮೇಲೆ ಆಸನ ಹಾಕ್ಬೇಕಂದ್ರೆ ಕಷ್ಟ ಅನ್ನಿಸ್ತದೋ ನಿಮ್ಗೆ ಅನ್ಸಲ್ವೋ?
1: ಖಂಡಿತವಾಗೂ ಕಷ್ಟನೇ.
0: ಈಗ ಇಲ್ಲಿ ಒಂದು ಪದ್ಮಾಸನ ಹಾಕೋಬೇಕಂದ್ರೆ ಕುತ್ಕೊಳ್ಳೋಕ್ಕೆ ತಾವು ನೋಡಿ, ಬೇಕಾದ್ರೆ ಒಂದ್ಸಲ ಆ ಕಾಲು ಹಾಕ್ಕೊಂಡು ಆ ಕಾಲು ಹಾಕ್ಕೊಂಡು ಕೈ ಇಟ್ಕೊಂಡು ಅಷ್ಟು ಇದೆ. ನೀರ್ ಮೇಲೆ ಸಲೀಸಾಗಿ ಆಸನ ಹಾಕ್ಬೇಕಂದ್ರೆ ಒಂದೇನಪ್ಪ ಅಂದ್ರೆ ಶ್ರಮ ಇದೆ. ಆದರೆ ಎಲ್ಲವೂ ಹೇಗೆ ಅಂತ ಅಂದ್ರೆ ಕಷ್ಟಪಟ್ಟು ಕಲ್ತ್ರೆ ಅವು ಎಲ್ಲವೂ ಈಜಿನೇ. ಯಾರು ಕಷ್ಟ ಪಡೋದಿಲ್ವ? ಆಮೇಲೆ ವಿದ್ಯೆ ಅನ್ನೋದೇನು ಅಂತಂದರೆ ಯತ್ನಾನುಸಾರಿಣಿ ಲಕ್ಷ್ಮಿ ವಿದ್ಯಾಭ್ಯಾಸಾನುಸಾರಿಣಿ ಅಂತ ಒಂದು ಕಡೆ ಹೇಳ್ತಾರೆ. ಕಷ್ಟಪಟ್ಟ ವಿದ್ಯೆಯನ್ನು ಯಾರು ಕಲಿತಾರೋ ಅವರು ಸಾಧಕರಾಗ್ತಾರೆ, ಯಾರು ಕಲಿಯೋದಿಲ್ವೋ ಅವರು ಬಾಧಕರಾಗ್ತಾರೆ.
1: ಈ ಜಲಯೋಗವನ್ನು ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಮಾಡಬಹುದು ಅಂತೀರಿ?
0: ಬಹುಶಃ ಮಕ್ಕಳಿಗೆ ಒಂದು ಪ್ರಜ್ಞೆ ಇರಬೇಕಷ್ಟೇ. ಅವರಿಗೆ ನಾನು ಮಾಡ್ತಾ ಇರೋದು ಏನಂತಂದರೆ ಅವರಿಗೆ ತುಂಬ ಸಣ್ಣ ಮಕ್ಕಳಿಗಾಗಲ್ಲ, ಏನಾದ್ರು ವ್ಯತ್ಯಾಸ ಮಾಡ್ಕೊಂಬಿಟ್ರೆ ಕಷ್ಟ ಆಗ್ತದೆ. ಸುಮಾರು ಒಂದು 7ನೇ ಕ್ಲಾಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೋದು, ಚಿಕ್ಕವರಿಂದನೂ ಮಾಡ್ಬೋದು. ಅದೇ ಪ್ರಜ್ಞೆ ಇರಬೇಕು ಅವರಿಗೆ, ಒಂದು ಜಾಗೃತಿ ವ್ಯವಸ್ಥೆ ಇರಬೇಕು. ಸ್ವಿಮ್ಮಿಂಗ್ ಬರಬೇಕು. ಎಷ್ಟು ಕೆಜಿ ಒಬ್ಬ ವ್ಯಕ್ತಿ ದಪ್ಪ ಆಗಿದ್ದಾನೆ, 100 ಕೆಜಿ ಇರೋನು ಯೋಗ ಮಾಡಿಸ್ಬೋದು.
1: ಸ್ವಾಮೀಜಿ, ಈಗ ಚಿಕಿತ್ಸಕ ಯೋಗ ಏನಿದೆ ಅದು ತುಂಬ ಪ್ರಚಾರವನ್ನು ಪಡೀತಾ ಇದೆ. ಈಗ ನಮ್ಮ ದೈಹಿಕ ಸಮಸ್ಯೆಗಳಿಗೆ ಜಲಯೋಗ ಪರಿಹಾರ ಆಗಬಲ್ಲದೆ? ಮೊದಲನೇದು ಸಂಧಿವಾತ ಅಥವಾ ಕೀಲು ನೋವು.
0: ಕೆಲವೊಂದು ತಮಗೆಲ್ಲ ಈಗ ಯೋಗ ಮತ್ತು ಆಯುರ್ವೇದ ಆ್ಯಂಡ್ ನ್ಯಾಚುರೋಪತಿ ಅಂತ, ನ್ಯಾಚುರೋಪತಿಲಿ ತಮಗೆಲ್ಲ ಗೊತ್ತಿದೆ ವಾಟರ್ ಥೆರಪಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ತಣ್ಣೀರು ಸ್ನಾನ ಮಾಡಬೇಕು ಅಂತಲೇ ಇರೋದು. ತಣ್ಣೀರು ಸ್ನಾನ ಮಾಡೋದ್ರಿಂದ ದೇಹ ಸಮತೋಲನವಾಗಿರ್ತದೆ ಅನ್ನೋದಕ್ಕೋಸ್ಕರ ತಣ್ಣೀರು ಸ್ನಾನವನ್ನು ಮಾಡ್ತಾರೆ. ಇದು ತಮ್ಮ ಸಂಧಿವಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಆಮೇಲೆ ನಮ್ಮ ದೇಹದ ಮನಸ್ಥಿತಿಗಳನ್ನು ಸಮತೋಲನವಾಗಿ ಇಟ್ಕೊಳ್ಳುವಂಥ ಇರಬೇಕಂದ್ರೆ ಅದು ಜಲಯೋಗದಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ಸೂತ್ರದಲ್ಲಿ ಏನು ಹೇಳ್ತಾರೋ ಹಾಗೆ ಒಂದು ವೃತ್ತಿಗೆ ತಗೊಂಬರ. ಈಗ ನಮ್ಮದು ನೆಲದ ಮೇಲೆ ಆಸನ ಮಾಡಿದ ತಕ್ಷಣ ಸ್ಥಿರ ಬರಲ್ಲ, ಇಲ್ಲಿ ಮುಳುಗ್ಬಿಡ್ತೀವಿ ಅನ್ನೋದು ಒಂದೇ ಸಲ ಏಕಾಗ್ರತೆ ಬಂದ್ಬಿಡ್ತದೆ. ಬೇಗ ಶೀಘ್ರದಲ್ಲಿ ಸಮಸ್ಥಿತಿಗೆ ಬರುವಂಥದ್ದು ಅಂದರೆ ಜಲಯೋಗದಲ್ಲೇ ನಾನು ಕಂಡುಕೊಂಡಿರುವಂಥದ್ದು.

0: ಆಮೇಲೆ ಒಂದೇನಪ್ಪ ಅಂತಂದರೆ, ಈಗ ನಮ್ಮ ಯೋಗಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾರೆ, ನಾನು ಸಹಜ ಜನರಿಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ, ಸೂತ್ರಗಳನ್ನೆಲ್ಲ ಹೇಳೋಕ್ಕೆ ಬಯಸಲ್ಲ, ಯಾಕಂದರೆ ಅರ್ಥ ಆಗಲ್ಲ. ಈಗ ನಮಗೆ ಒತ್ತಡಗಳಲ್ಲಿ ಎಲ್ಲರೂ ಇದ್ದಾರೆ ತುಂಬ, ಆ ಒತ್ತಡದಲ್ಲಿರುವಂಥವರಿಗೆ ಏನು ಬೇಕಪ್ಪ ಅಂತಂದರೆ ಧ್ಯಾನ ಬೇಕು. ನಮ್ಮ ತಲೆಗೆ ಧ್ಯಾನ ಕೊಟ್ಟರೆ ನಮ್ಮ ತಲೆ ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು, ಇವತ್ತೆಲ್ಲ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಶ್ವಾಸಕೋಶಗಳ ತೊಂದರೆ ಆಗಿ ಅವರು ಬದುಕಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಪ್ರಾಣಾಯಾಮ ಮಾಡ್ತಾ ಯಾರು ಬರ್ತಾರೋ ಅವರಿಗೆ ಶ್ವಾಸಕೋಶಗಳು ಬಲಿಷ್ಠವಾಗಿರ್ತವೆ, ಯಾವುದೇ ಬದ್ರೆ ರೋಗ ನಿರೋಧಕವಾದಂಥ ಒಂದು ಒಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಉಸಿರಾಟಕ್ಕೆ ಬೇಕು ಅಂತಂದರೆ ಅದು ಪ್ರಾಣಾಯಾಮ ಬೇಕು. ಹಾಗೆ ನಮಗೆ ಯೋಗ ಅಂತಂದರೆ ನಮ್ಮ ಇಡೀ ಶರೀರಗಳಿಗೆ ಅಂಗಾಂಗಗಳಿಗೆ ಬಲಿಷ್ಠ ಆಗಬೇಕಂತ ಯೋಗವನ್ನು ಮಾಡಬೇಕು. ಹಾಗೆ ಆಹಾರವನ್ನು ಚೆನ್ನಾಗಿ ಸಾತ್ವಿಕವಾಗಿ ತಗೊಳ್ತೀವಿ ಅಂತಂದರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ. ಈ ನಾಲ್ಕನ್ನು, ಈ ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧವಾಗಿರಲಿಕ್ಕೆ, ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಒಂದೇ ಒಂದು ಶಾಸ್ತ್ರ ಇರೋದು, ಅದು ಯೋಗಶಾಸ್ತ್ರ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮನವಿ ಮಾಡ್ತಾ ಇದ್ದೀನಿ, ಏನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ, ಭಾಳಷ್ಟು ಜನರಿಗೆ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಎಷ್ಟು ವರ್ಷದಿಂದ ಹವೆ ಇದ್ದಾವೆ. ಆದರೆ ಇವತ್ತು ತುಂಬ ಜನರು ಮಕ್ಕಳಿಗೆ, ಇವತ್ತು ಯಾವುದೋ ಒಂದು ಪೇಪರ್ ಓದ್ದೆ, ಒಂದು ಮಗಳು ಹಾಸ್ಟೆಲಲ್ಲಿ ಜ್ಞಾನ ಹಾಕ್ಕೊಂಡಿದ್ದಾಳೆ ಅಂತ, ಇನ್ನೊಬ್ಬ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನಂತ, ಇನ್ನೊಬ್ಬರು ಯಾರೋ ಒಬ್ಬರು ಟ್ರೈನಿಗೆ ಹೋಗಿ ತಲೆ ಕೊಟ್ಟಿದ್ದಾರೆ ಅಂತೇಳಿ. ಈ ಮಕ್ಕಳು ಡಿಪ್ರೆಸ್ ಆಗ್ತಾ ಇದ್ದಾರಲ್ಲ, ಆ ಡಿಪ್ರೆಸ್ ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾವ ಪುಸ್ತಕನೂ ಸಹ ಸಮತೋಲನವಾಗಿ ಇಟ್ಕೊಳ್ಳೋಕ್ಕೆ ಶಾಸ್ತ್ರ ಇಲ್ಲ. ಅದಕ್ಕೆ ಯೋಗಶಾಸ್ತ್ರ ಅನ್ನೋ ಒಂದು ಪಠ್ಯಪುಸ್ತಕವನ್ನು ಭಾರತ ಸರ್ಕಾರ ಪರಿಚಯಿಸಬೇಕು ಮಕ್ಕಳಿಗೆ. ಆವಾಗ ಆ ಮಕ್ಕಳು ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾನು ಹೇಳಿದ್ದೀನಿ.
1: ಎಷ್ಟೇ ತೂಕ ಇದ್ದವರು ಕೂಡ ಈ ಜಲಯೋಗವನ್ನು ಮಾಡಬಹುದು ಅಂತಂದ್ರೆ ದೇಹದ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಬಲ್ಲದೆ.
0: ದೇಹದ ತೂಕಕ್ಕೆ ಏನಂತಂದರೆ ಆಹಾರದ ಮೇಲೆ, ಅವರ ಆಸನಗಳ ಮೇಲೆ ಭಾಳಷ್ಟು ತೊಡಗಿರ್ತವೆ. ಇದು ಹೆಚ್ಚು ಪರಿಣಾಮಗಳು ಬೀಳೋದು ಏನಂತಂದರೆ ದೇಹದಲ್ಲಿ ಆರೋಗ್ಯಕರವಾಗಿ, ಈಗ ಮನಸ್ಸು ಚೆನ್ನಾಗಿಲ್ಲ ಅಂತಂದರೆ ಆರೋಗ್ಯ ಕೆಡ್ತದೆ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಏನು ಹೇಳ್ತಾರೋ, ಈ ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ ಅಂತಲ್ಲ. ನದಿಯಲ್ಲಿ ಹಿಂಗೆ ತೇಲ್ತಾ ಕೂತ್ಬಿಟ್ರೆ, ಕಣ್ಣು ಮುಚ್ಚಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಆದರೆ ಬೇಗ ಶೀಘ್ರದಲ್ಲಿ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಯನ್ನು ಸಮತೋಲನವಾಗಿ, ಅದಕ್ಕೆ ತ್ರಿಕರ್ಣ ಅಂತ ಕರೀತಾರೆ, ಇವು ಶುದ್ಧಿ ಆಗಬೇಕಂತಂದರೆ ಜಲಯೋಗದಲ್ಲಿ ಪರಿಣಾಮಕಾರಿ ಆಗ್ತದೆ.
1: ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ಹೇಗೆ ಸೂಕ್ತ?
0: ಮಹಿಳೆಯರು ಮಾಡ್ಬೋದು, ಆದರೆ ಗರ್ಭಿಣಿಯರು ಮಾಡಲಿಕ್ಕೆ ಏನಾಗ್ತದೆ ಅಂದರೆ ಅವರು ತುಂಬ ನೀರಲ್ಲಿ ಆಸನಗಳು ಚೇಂಜ್ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ.
1: ಈ ಜಲಯೋಗವನ್ನು ಪ್ರಚಾರ ಮಾಡಲಿಕ್ಕೆ ಬೇರೆ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರಾ ಸ್ವಾಮೀಜಿ?
0: ನಮ್ಮ ಸಂಸ್ಥೆಯಲ್ಲಿ ಒಂದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡ್ಕೊಂಡಿದ್ದೀವಿ. PG ಮತ್ತು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸನ್ನು ಪ್ರಾರಂಭಿಸಿದ್ದೀವಿ ಈಗಾಗಲೇ, ಸುಮಾರು ವರ್ಷಗಳಾಗಿದೆ. ಮೊದಲನೇ ಸ್ಟೂಡೆಂಟ್ ನಾನೇ PG.
1: ಚಂದ್ರವನ ಆಶ್ರಮ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಗಳನ್ನು ನೀಡಿದೆ ಸ್ವಾಮೀಜಿ?
0: ಭಾಳಷ್ಟು ಕಾರ್ಯಕ್ರಮಗಳನ್ನು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಎರಡು ಬಾರಿ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮವನ್ನು ನಮ್ಮ ಚಂದ್ರವನದಲ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗ್ಯಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆಯುರ್ವೇದನೂ ನಾವು ಹಾಸ್ಪಿಟಲ್ ಮಾಡಿರೋದ್ರಿಂದ ಅದರದ್ದು ಯೋಗ ಥೆರಪಿಟಿಕ್ ಅಂತಲೂ ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ಸ್ವಾಸ್ಥ್ಯ ಶಿಬಿರ ಅಂತ ಮಾಡ್ತೀವಿ. ಯೋಗ, ಆಯುರ್ವೇದ, ಸ್ಪಿರಿಚುವಲ್, ಈ ಮೂರನ್ನು ಸೇರಿಸಿ ಮೂರು ದಿನ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಮೃದ್ಧ ಜೀವನ ಅಂತ, ಹಾರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಯೋಗ ಮಾಡಿಸಿ, ಧ್ಯಾನ ಮಾಡಿಸಿ, ಪ್ರೀತಿ ಮೇಲೆ ಎಲ್ಲ ಇದೆ ಅಂತಲೂ ನಾವು ಮಾಡ್ತಾ ಇದ್ದೀವಿ ನಮ್ಮ ಆಶ್ರಮದಲ್ಲಿ.
1: ಸ್ವಾಮೀಜಿ, ಈಗ ತಾವೇ ಗಮನಿಸಿರೋ ಹಾಗೆ ಹೃದಯ ಸ್ತಂಭನ ಇವತ್ತು ಯುವ ಸಮೂಹದಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಬಹಳ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹೇಳ್ತಾರೆ. ಈ ಜಲಯೋಗ ಈ ಹೃದಯದ ಕಾಯಿಲೆಗಳಿಗೆ ಅನುಕೂಲಕರ ಅಂತಂತೀರಾ ಹೇಗೆ?
0: ಖಂಡಿತವಾಗಲೂ ಒಂದೇ

0: ಅಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಾವು ಎಣ್ಣೆ ಬಳಸುವಂತದ್ದಾಗ್ಬೋದು, ಕೆಮಿಕಲ್ ಹಾಕಿ ಬಳಸುವಂತದ್ದಾಗ್ಬೋದು, ಮೊದಲು ಇದನ್ನ ಬ್ಯಾನ್ ಮಾಡಬೇಕು. ಸಾವಯವ ಕೃಷಿಯಿಂದ ಮಾಡುವಂತ ರೈತರಿಗೆ ನಮ್ಗೇನಾಗಿದೆ ಅಂದ್ರೆ, ರೈತರು ಯಾವಾಗ್ಲೂ ಬಡವರಾಗ್ತಾ ಇದ್ದಾರೆ. ಹಾಗಾಗಿ ನಾನು ಬಹಳ ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಏನು ಗೊಬ್ಬರ ಕೊಡ್ತೀರೋ ಅದನ್ನ ನಿಲ್ಲಿಸ್ಬಿಟ್ಟು ಕೃಷಿಗೆ ನಮ್ಮ ಹಸುಗಳಿಂದ ಬೆಳೆಸುವಂತ ಸಗಣಿಯಿಂದ ಆಗ್ಬೋದು, ಅದರಿಂದ ಗಂಜಲದಿಂದ ಆಗ್ಬೋದು, ಅದರಿಂದ ಬೆಳೆದು ಒಂದಿಷ್ಟು ಡಬ್ಬಲ್ ಬೇಕಾದರೂ ರೈಟ್ ಮಾಡಿ, ಅವಾಗ ರೈತರನ್ನು ಬದುಕ್ತಾರೆ, ನಾವು ಆರೋಗ್ಯವಂತರ ಹಾಕಿರ್ತೀವಿ ಅನ್ನೋದಕ್ಕೋಸ್ಕರ ಒಂದು ಹೇಳ್ತೀನಿ. ಇದರಲ್ಲಿ ಮೆಂಟಲಿ ಒತ್ತಡಗಳೇ ಎಲ್ಲರೂ ಹೇಳುವಂಥದ್ದು. ಈ ಒತ್ತಡವನ್ನು ಜಲಯೋಗದಲ್ಲಿ ಖಂಡಿತವಾಗಲೂ ಕಡಿಮೆ ಮಾಡೋದು.
1: ಈ ಜಲಯೋಗ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಏನಾದರೂ ಇದೆಯಾ?
0: ಏನಿಲ್ಲ, ಬೆಳಗ್ಗೆ ಸಂಜೆ. ಆದರೆ ಸೂರ್ಯನ ಕಿರಣ ಬೀಳಬೇಕಾದ್ರೆ ತುಂಬ ಕಣ್ಣಿಗೆ ಜಾಸ್ತಿ ಅದಿರಬಾರ್ದು ಅಷ್ಟೇ. ಸೂರ್ಯನ ಕಿರಣಗಳು ತುಂಬ ಬೀಳೋಕೆ ಮುಂಚೆ ಬೆಳಗ್ಗೆನೆ 7 ಗಂಟೆ 7:30, ತಿರ್ಗಾ ಸಂಜೆ 5:30 6 ಗಂಟೆಯಿಂದ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು.
1: ಅಮೆರಿಕಾದ ಯೋಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ತಾವು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದೀರಿ ಸ್ವಾಮೀಜಿ, ಹೇಗೆ ಇದು ಸಾಧ್ಯ ಆಯಿತು? ಇದರ ಮೂಲಕ ತಮ್ಮ ಒಂದು ಸಂದೇಶ ಏನು ಇವತ್ತಿನ ಯುವಜನತೆಗೆ?
0: ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ನನ್ನ ಹುಡುಕೊಂಡಿದ್ದು. ಈ ಥರದ ಒಂದು ಸಬ್ಜೆಕ್ಟ್ ಇದುವರೆಗೂ ಭಾರತದಲ್ಲಿ ಇನ್ನೂ ಯಾವ ಯೂನಿವರ್ಸಿಟಿಲೂ ಆಗಿಲ್ಲ. ಇದು ನಮಗೆ ಬೇಕು ಅಂತೇಳಿ ಹುಡುಕೊಂಡು ಬಂದು ನೀವು ಈ ಸಬ್ಜೆಕ್ಟ್ ಮಾಡಿಕೊಡಲೇಬೇಕು ಅಂತೇಳಿ ನನಗೆ ಹಿಡಿದ್ರು ದೇವರಾಜ್ ಗುರುಜಿ ಅಂತೇಳಿ. ಬಹುಶಃ ಆಮೇಲೆ ಯೂನಿವರ್ಸಿಟಿಯ ಅದು ವೈಸ್ ಚಾನ್ಸಲರು ಇದ್ದಂಥವ್ರು ಅವರು ಸಹ ನನ್ನ ಫೋನಲ್ಲಿ ಮಾತಾಡಿದ್ರು. ಸರಿ ಆಯಿತು ಅಂತೇಳಿ ಈ ಸಬ್ಜೆಕ್ಟನ್ನು ನಾನು ಪ್ರಬಂಧವನ್ನು ಮಂಡಿಸಿದೆ. ಸೊ ಅವರು ಈ ಜಲಯೋಗಕ್ಕೆ PhD ಕೊಟ್ಟಿದ್ದಾರೆ. ಅದರ ಜೊತೆಗೆ 2019 ಏನು ನಾನು ಮಾಡಿದ್ನೋ ಆ ಯೋಗವನ್ನು ಪ್ರದರ್ಶನ ಮಾಡಿದ್ನಲ್ಲ, ಅದು ಇಡೀ ವಿಶ್ವ ಗ್ಲೋಬಲ್ ವರ್ಲ್ಡ್ ರೆಕಾರ್ಡಲ್ಲಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಷ್ಟು ಆಸನ ಮಾಡಿರೋರು ಈ ವಿಶ್ವದಲ್ಲಿ ಮೊದಲಿಗರು ಅಂತೇಳಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಫೆಬ್ರವರಿ 1 ನಮಗೆ ಸಿಕ್ಕಿದೆ.
1: ಬಹಳ ಅಭಿನಂದನೆಗಳು ಸ್ವಾಮೀಜಿ. ಈಗ ಸಾಮಾನ್ಯವಾಗಿ ಯೋಗ ಮಾಡೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದರೆ ನಾವೇನು ಮಾಡ್ತೀವಿ, ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಗಳನ್ನು ಹಾಕ್ತೀವಿ, ನಂತರ ಧ್ಯಾನ. ಹೀಗೆ ಈ ಜಲಯೋಗ ಮಾಡೋದಕ್ಕೂ ಆ ತರಹದ ಒಂದು ಸೀಕ್ವೆನ್ಸ್ ಅಂತ ಏನಾದ್ರು ಇದೆಯಾ? ಇಂಥ ಆಸನ ಆದಮೇಲೆ ಇಂಥದ್ದೇ ಹಾಕಬೇಕು, ಆ ಥರ ಏನಾದ್ರು ಇದೆಯಾ?
0: ಇಲ್ಲ, ಆ ಥರದ್ದೇನಿಲ್ಲ. ಒಂದೇನಪ್ಪ ಅಂತಂದರೆ ನಾವು ಪ್ರಾರಂಭಿಸಿರೋದು ಹೇಗೆ ಅಂತಂದರೆ, ಸ್ವಲ್ಪ ಬಾಡಿನ ಮೇಲುಗಡೆ ಟುಸ್ಟ್ ಅಂದರೆ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತೀವಿ, ಮೇಲುಗಡೆ ಎಕ್ಸಸೈಸನ್ನು ಮಾಡ್ಕೊಳ್ತೀವಿ. ಅದಾದಮೇಲೆ ಸ್ವಲ್ಪ ನೀರಲ್ಲಿ ಇಳಿತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಬಾಡಿ ಎಲ್ಲ ನೀರಿಗೆ ಹೊಂದ್ಕೊಳ್ತದೆ. ಹೊಂದ್ಕೊಂಡ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಸ್ಟಾರ್ಟ್ ಮಾಡೋದು ಒಂಥರ ರಿಲ್ಯಾಕ್ಸ್, ನೀರಲ್ಲಿ ತೇಲೋದು, ಕಾಲು ಕೈಯೆಲ್ಲ ಸುಮ್ಮನೆ ತೇಲೋದು. ನಂತರ ನಮ್ಮ ಆಸನಗಳಲ್ಲಿ ವೃಕ್ಷಾಸನ, ಏಕಪದ್ಮಾಸನ, ಆಮೇಲೆ ತಾಡಾಸನ, ಆಮೇಲೆ ಇತರ ಪದ್ಮಾಸನ, ಪರ್ವತಾಸನ, ಈ ಥರದ್ದೆಲ್ಲ ಸ್ಟಾರ್ಟ್ ಆಗ್ತದೆ.
1: ಹರಿಯೋ ನೀರಿನಲ್ಲಿ ಮಾಡೋದಕ್ಕೂ ಅಥವಾ ಸ್ಥಿರವಾದ ನಿಂತ ನೀರಿನಲ್ಲಿ ಜಲಯೋಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸ್ವಾಮೀಜಿ?
0: ನೀರಲ್ಲಿ ಕಲ್ಲಿಲ್ಲ ಅಂತಂದರೆ ತಲೆ ಹೋಗ್ತಾ ಜಾರ್ಕೊಂಡು ಎಷ್ಟು ದೂರ ಬೇಕಾದರೂ ನೀರಲ್ಲಿ ತೇಲ್ತಾ ಹೋಗ್ಬೋದು, ಒತ್ತೆ ಆಗಲ್ಲ. ಎಲೆ ತೇಲ್ದಂಗೆ ಬಾಳೆದೆಲೆ ನೀವು ಬಿಟ್ಟರೆ ಅದು ಹೆಂಗೆ ತೇಲ್ಕೊಂಡು ಹೋಗ್ತದೋ, ನಾವು ಕರ್ಪೂರ ಹಚ್ಚಿ ವಿಳ್ಳೆದೆಲೆ ಮೇಲೆ ಬಿಡ್ತೀವಲ್ಲ, ಸೊ ಅದೇ ಥರ ತೇಲ್ಕೊಂಡು ಹೋಗಿ. ನೀವು ನೀರು ಮೇಲೆ ನಮ್ಮ ಬಾಡಿನ ಏನಾದ್ರು ಚೆಕ್ ಮಾಡಿದ್ರೆ, ಸುಮ್ಮನೆ ಒಂದು ಬೆಳ್ಳಲ್ಲಿ ಸುಮ್ಮನೆ ಹಿಂಗೆ ಹೇಳಿದ್ರೆ ನಮ್ಮ ಬಾಡಿ ಬರ್ತದೆ. 80 kg 90 kg ಇರೋ ಬಾಡಿನ ಸುಮ್ಮನೆ 2 ಬೆಳ್ಳಲ್ಲಿ ನೀವು ಸುಮ್ಮನೆ ಹಿಂಗೆ ಅಂದರೆ ಬರ್ತದೆ ಅಂತ ಅಂದರೆ, ನೀರು ಮೇಲೆ ತೇಲೋದ್ರ ಮುಖಾಂತರ ಮಾಡೋದು ತುಂಬ ಆನಂದ. ಅದು ನಮಗೆ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಬಿಟ್ರೆ ಸುಮ್ಮನೆ ಎಲ್ಲಿವರೆಗೆ ತೇಲ್ಕೊಂಡು ಬೇಕಾದ್ರೂ ಹೋಗ್ಬೋದು. ಸ್ವಿಮ್ಮಿಂಗ್ ಫೂಲಲ್ಲಿ ಹಿಂಗೆ ತೇಲ್ತಾ ಏನಪ್ಪ ಅಂದರೆ ಸೇಫ್ಟಿ, ಯಾವುದೇ ಕಲ್ಲುಗಳು ಮತ್ತೊಂದಿಲ್ಲ ಅಂತಂದರೆ ತೊಂದರೆ ಇಲ್ಲ ತೇಲ ಹರಿಯೋ ನದಿಲಿ. ನಮ್ಮ ನದಿಲೇ ನಾನು ಎಷ್ಟೋ ಸಲ ಮಾಡಿರುವಂಥ ಪ್ರದರ್ಶನವನ್ನು ಪ್ರತಿ ವರ್ಷ ಜಲಯೋಗವನ್ನು ಅಲ್ಲೇ ಮಾಡ್ತೀನಿ ನಾನು.
1: ತಾವು ಹೇಳಿದಿರಿ ಈಗಾಗಲೇ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನೇ ತಮ್ಮ ಆಶ್ರಮದಲ್ಲಿ, ಚಂದ್ರವನ ಆಶ್ರಮದಲ್ಲಿ ತಾವು ಮಾಡಿದಿರಿ ಅಂತ. ಯಾವಾಗ ಇದನ್ನು ಮಾಡಿದಿರಿ ಮತ್ತು ಮುಂದಿನ ದಿನದಲ್ಲಿ ಏನು ಚಟುವಟಿಕೆಗಳನ್ನು ಮಾಡಬೇಕು ಯೋಗವನ್ನು ಉತ್ತೇಜಿಸೋದಕ್ಕೆ ಅನ್ನೋದು ತಮ್ಮ
0: ಮುಂದಿನ ದಿನಮಾನಗಳು? ಈ ಯೋಗದ ಬಗ್ಗೆನೇ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಜಲಯೋಗನ ಒಂದು 10 ಒಂದು ಶಿಷ್ಯರಿಗೆ ಕಲಿಸಿ ಅವರೇ ಹೇಳ್ಕೊಡೋ ಥರ ಬೇರೆ ಬೇರೆ ದೇಶಕ್ಕೆ ಪರಿಚಯಿಸಬೇಕು ಅಂತ ಇದ್ದೀವಿ. ಈಗ ಮೊನ್ನೆ ನಂದು ಆಸ್ಟ್ರೇಲಿಯಾದಲ್ಲಿ ನಾನು ಜಲಯೋಗ ಮಾಡಿದ್ದೀನಿ, ಹಾಗೆ ನ್ಯೂಜಿಲ್ಯಾಂಡಲ್ಲೂ ನಾನು ಮಾಡಿದ್ದೀನಿ, ಮೊನ್ನೆ ಶ್ರೀಲಂಕಾದಲ್ಲಿ ಸಹ ಯೋಗ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲೂ ನಾನು ಮಾಡಿರುವಂಥದ್ದು. ಮೊನ್ನೆ ವಿಯೆಟ್ನಾಮ್ಗೆ ಹೋಗಿದ್ದು, ಹಾಂಗ್ಕಾಂಗ್ಗೆ ಹೋದಂಥ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಹೀಗೆ
1: ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಪುಸ್ತಕವನ್ನು ಕೂಡ ಬರೆದಿದ್ದೀರಿ.
0: ಹೌದು,
1: ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಸ್ವಾಮೀಜಿ?
0: ಇದು ನಮಗೆ ನಾನು ಹುಡುಕ್ತಾ ಇದ್ದೆ ಜಲಯೋಗ ಮಾಡಬೇಕಾದ್ರೆ, ಎಲ್ಲೂ ಒಂದು ಪುಸ್ತಕ ಸಿಕ್ಕಿಲ್ಲ. ಆಮೇಲೆ ತುಂಬ ಕಷ್ಟ ಆಯಿತು, ಬೇರೆಯವ್ರಿಗೆ ಮುಂದಿನ ದಿನಮಾನ

0: ಗಳಿಗೆ ಒಂದು ಕೈಪಿಡಿ ಆಗಲಿ ಅನ್ನೋದಕ್ಕೋಸ್ಕರ ಸಹಾಯ ಆಗಲಿ ಅಂತ ಮಾಡಿದ್ದೀನಿ.
1: ಅಂದರೆ ಈಗ ಯಾವ ಗುರುಗಳಿಂದಲೂ ತಾವು ಇದನ್ನು ಅಭ್ಯಾಸ ಮಾಡಿದ್ದಲ್ವಾ ಸ್ವಾಮೀಜಿ?
0: ನಾನು ಹೇಳಿದ್ನಲ್ಲ, ಒಬ್ಬರು ಶಿವಯೋಗಿ ಬಾಬಾ ಅಂತ ಅಘೋರಿಗಳು, ನಾಗಸಾಧುಗಳು, ಅವರು ಪ್ರಾರಂಭದಲ್ಲಿ ನನಗೆ ಧ್ಯಾನ ಹೇಳಿಕೊಟ್ಟಿದ್ದು ನೀರ ಮೇಲೆ. ಈ ಗ್ರಹಣದಲ್ಲಿ ತಾವು ನೋಡ್ಬೋದು, ನೀರಲ್ಲೇ ಇರ್ತಾರೆ ಎಲ್ಲರೂ. ನೀರಲ್ಲಿ ನಾನು ಪದ್ಮಾಸನ ಹಾಕ್ಕೊಂಡು ಸೂತ್ರಗಳನ್ನು ಕುತ್ತಿಗೆಗೆಲ್ಲ ಫುಲ್ ಬಿಗಿದ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಮುಚ್ಚಿಬಿಡ್ತಾರೆ. ಅಲ್ಲಿ ನಾನು ನೀರಲ್ಲಿ ತೇಲ್ತಾ ಧ್ಯಾನ ಮಾಡ್ತಾ ಇರ್ತೀನಿ. ಇದನ್ನು ಯಾರೂ ಮಾಡಲ್ಲ.
1: ಕೇವಲ ಜಲಯೋಗ ಅಷ್ಟನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಒಟ್ಟಾರೆ ಯೋಗವನ್ನು ಸಮಗ್ರವಾಗಿ?
0: ನನ್ನ ಭಾರತೀಯ ಸಂಸ್ಕೃತಿ ಏನಿದೆಯೋ, ವೇದ ಆಗ್ಬೋದು, ಆಗಮ ಆಗ್ಬೋದು, ಪುರಾಣ ಆಗ್ಬೋದು, ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಶಾಸ್ತ್ರ ಆಗ್ಬೋದು, ಇವೆಲ್ಲ ನನ್ನ ದೊಡ್ಡ ಸಂಪತ್ತು, ನನ್ನ ದೇಶದ ಸಂಪತ್ತು. ಇದನ್ನು ಕಾಪಾಡಲಿಕ್ಕೋಸ್ಕರನೇ, ಇದನ್ನು ಉಳಿಸ್ಲಿಕ್ಕೋಸ್ಕರನೇ ನಾವು ಯತಿಗಳಾಗಿರ್ತೀವಿ. ಧರ್ಮನೇ ಕಾಪಾಡುವಂಥದ್ದು, ಧರ್ಮಕ್ಕೋಸ್ಕರ ನಾವು ಯೋಧರಾಗಿ ನಿಂತಿರ್ತೀವಿ ಅಷ್ಟು ಬಿಟ್ಟರೆ ಈ ಧರ್ಮನ ಉಳಿಸ್ಬೇಕಾಗ್ತದೆ. ಧರ್ಮವು ರಕ್ಷಿತೇ ರಕ್ಷಿತ ಅಂತ ಏನು ಹೇಳ್ತಾರೋ, ನಾವು ಧರ್ಮಕ್ಕಾಗಿ ನಿಂತ ಮೇಲೆ ಯೋಗಶಾಸ್ತ್ರ ಅನ್ನೋದು ಒಂದು ಧರ್ಮಶಾಸ್ತ್ರನೇ. ಯಾಕೆ ಅಂತಂದ್ರೆ ಅದು ಪ್ರತಿಯೊಬ್ಬ ಮನುಕುಲನಿಗೆ ವಿಶ್ವ ಸಂದೇಶ ಕೊಟ್ಟಿರೋದೇನಂತಂದ್ರೆ ಎಲ್ಲರಿಗೂ ಒಳಿತಾಗ್ಲಿ ಅಂತೇಳಿ. ಜಲಯೋಗದಿಂದ ಆರೋಗ್ಯವಂತರು ಇಡೀ ದೇಶ ಆರೋಗ್ಯವಾಗಿರಲಿ ಅನ್ನೋದೇ ನಮ್ಮ ಸಾರ.
1: ಅಂತಿಮವಾಗಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಸಂದೇಶ ಜನ ಸಮುದಾಯಕ್ಕೆ?
0: ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ, ಸಾಮಾನ್ಯ ಜನರು ಸಹ ಒಂದು ಕಲೀರಿ. ಗ್ರಾಮಾಂತರ ಪ್ರದೇಶದ ಜನ, ನಮ್ಮ ರೈತರು ನೇಗಿಲು ಉಳ್ತರೋದು ಯೋಗನೇ, ಗುದ್ದಲಿ ಮಣ್ಣು ತೆಗೆಯೋದು ಯೋಗನೇ, ನಮ್ಮ ತಾಯಂದಿರು, ನನ್ನ ಸಹೋದರಿಯರು ರಾಗಿ ಬೀಸೋದು, ರಾಗಿ ಕುಟ್ಟೋದು, ಇವೆಲ್ಲ ಯೋಗ ಇತ್ತು. ನೀರು ಸೇದೋದು ಯೋಗನೇ, ಆದರೆ ಇವೆಲ್ಲ ಬಿಟ್ಟಿರೋದ್ರಿಂದನೇ ರೋಗ ಬಂದಿದೆ. ಯೋಗ ಬೇಕು ಅಂತಂದರೆ ಕಾಯಕ ಮಾಡಿ, ಯೋಗ ಮಾಡಿ, ಯೋಗ ಮಾಡ್ತಾ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದೇ ಆಗ್ತದೆ ಅನ್ನೋದನ್ನು ವಿಶ್ವ ಯೋಗ ದಿನಾಚರಣೆ ದಿನ ಎಲ್ಲರೂ ಬಹಳ ಗ್ರಾಮತ್ ಬರೀ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲೂ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಆಶಯ.
1: ಒಳ್ಳೆಯದು. ಡಾಕ್ಟರ್ ತ್ರಿನೇಂದ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ಇದುವರೆಗೂ ವಿಶ್ವ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾವೇ ಪ್ರಯೋಗಶೀಲರಾಗಿ ಆರಂಭ ಮಾಡಿರುವಂತಹ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಇದನ್ನು ಪ್ರಚುರಪಡಿಸುವಲ್ಲಿ ನಿಮ್ಮ ಆಶ್ರಮ ಏನೆಲ್ಲ ಕೆಲಸಗಳನ್ನು ಮಾಡಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ತಮ್ಮ ಕೈಂಕರ್ಯ ಏನಿದೆ ಅದು ಯಶಸ್ವಿಯಾಗಲಿ, ಜಲಯೋಗ ವಿಶ್ವ ಮಟ್ಟವನ್ನು ಮುಟ್ಟಲಿ, ಜನ ಸಮುದಾಯವನ್ನು ಅಭಿವೃದ್ಧಿಪಡಿಸಲಿ ಅನ್ನೋ ಒಂದು ಆಶಯ ನಾವು ಕೂಡ ಇಟ್ಕೋತೀವಿ. ತಾವು ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಇಲ್ಲಿವರೆಗೂ ನಮ್ಮ ಜೊತೆ ಕೇಳುಗರ ಜೊತೆ ಮಾತಾಡಿದ್ದೀರಿ, ಇದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ನಿಜವಾಗಲು ನಾಡಿಗೆ ಅತ್ಯಂತ ಪ್ರಮುಖ ತಾಯಿ ಸ್ಥಾನ ಇದ್ದಂಗೆ, ನಮ್ಮೆಲ್ಲರಿಗೂ ಚಿಕ್ಕವರಿದ್ದಾಗ ರೇಡಿಯೋ ಅಂದರೆ ಆಕಾಶವಾಣಿನೇ ಕೇಳ್ತಾ ಇದ್ದೋ. ಇವತ್ತು ಅದನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಆಕಾಶವಾಣಿಯಲ್ಲೇ ಕುತ್ಕೊಂಡು ಆಕಾಶದ ಮಾತುಗಳನ್ನು ಹಾಡುವಂಥ ಒಂದು ಸುಸಂದರ್ಭ ಬಂತಲ್ಲ ಅಂತೇಳಿ ನಾನು ತುಂಬ ಖುಷಿಯಾಗಿದೆ. ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾ ಕಡ್ಲಬಾಳ ಪನ್ನಂಗದರ್ ಅವರಿಂದ ಮಾಹಿತಿ.

ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ. ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವುದರಿಂದ ಮುಗಿದು ಹೋಗಲಾರದ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆಯಾಗುತ್ತದೆ ಮತ್ತು ಸೀಮಿತ ಹಾಗೂ ಮುಗಿದು ಹೋಗಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಈ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ತನ್ನು ಒದಗಿಸುವುದು ಈ ಗುರಿಯನ್ನು ಸರ್ಕಾರ ಹೊಂದಿದೆ. ಫೆಬ್ರವರಿ 15, 2024 ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ 71,021 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರತ್ಯೇಕವಾಗಿ ಮೀಸಲಿರಿಸಿದೆ. ಭಾರತದ ವಿವಿಧ ರಾಜ್ಯಗಳನ್ನೊಳಗೊಂಡಂತೆ ಕರ್ನಾಟಕದಲ್ಲಿಯೂ ಸಹ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಸೂರ್ಯಘರ್ ಯೋಜನೆಗೆ ಹೇಗೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈಗ ನಾವು ಗಮನಿಸೋಣ. ಈ ಯೋಜನೆಯ ಅಡಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ 60%ವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಸಬ್ಸಿಡಿ ಕುರಿತು ಇನ್ನೂ ವಿವರವಾಗಿ ಗಮನಿಸುವುದಾದರೆ 1 ಕೆವಿ ವಿದ್ಯುತ್ ಇಂದ 3 ಕೆವಿ ವಿದ್ಯುತ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರ ಧನ ಸಹಾಯ ನೀಡಲಿದೆ. ಅಂದರೆ 1 ಕೆವಿ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ ಸಹಾಯಧನ, ಹಾಗೆಯೇ 2 ಕೆವಿ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿಯ ಸಹಾಯಧನ, ಮುಂದುವರೆದು 3 ಕೆವಿ ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಗರಿಷ್ಠ 78,000 ರೂಪಾಯಿಯ ಸಹಾಯಧನ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಲಭ್ಯವಾಗಲಿದೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತನ್ನ ಮನೆಯ ಬಳಕೆಗೆ ಬೇಕಾಗುವ ವಿದ್ಯುತ್ತನ್ನು ತಾನೇ ಉತ್ಪಾದಿಸುವಲ್ಲಿ ಸ್ವಾವಲಂಬಿಯಾಗುತ್ತಾನೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 17,000ರಿಂದ 18,000 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಸೂರ್ಯಘರ್ ಯೋಜನೆಯ ಅಗತ್ಯವೇನು ಎಂಬುದನ್ನು ಗಮನಿಸುವುದಾಗ, ಭಾರತ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ರಾಷ್ಟ್ರವಾಗಿದ್ದು ಸೌರಶಕ್ತಿಯ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ಇಲ್ಲಿ ಗಮನಾರ್ಹ. ಕಳೆದ 9 ವರ್ಷದಲ್ಲಿ ದೇಶದ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. March 31, 2020 ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು 274.68 GW ತಲುಪಿದ್ದು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ರಾಷ್ಟ್ರಗಳಿಗಿಂತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಈ ಹಿಂದೆಯೇ ತಜ್ಞರು ಇದನ್ನು ಘೋಷಿಸಿದ್ದರು. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಉದ್ದೇಶಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಮತ್ತು ಬಳಕೆ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದ ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನೆಯನ್ನು ಈ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಪಡೆಯಬಹುದಾಗಿದೆ. ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಬಹುದಾಗಿದ್ದು, ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಬಯಲುಸೀಮೆ ಜಿಲ್ಲೆಗಳೆಂದೇ ಪ್ರಖ್ಯಾತಿಯಾದ ಪಶ್ಚಿಮ ಜಿಲ್ಲೆಗಳಲ್ಲಿ ವರ್ಷದುದ್ದಕ್ಕೂ ಅತ್ಯಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಈ ಯೋಜನೆಗೆ ಇಂತಹ ಜಿಲ್ಲೆಗಳು ಹೇಳಿ ಮಾಡಿಸದ ಪ್ರದೇಶಗಳೆಂದು ಎಲ್ಲರ ಅಭಿಪ್ರಾಯ. ಇನ್ನು ಸೂರ್ಯಘರ್ ಯೋಜನೆಯ ಪ್ರಯೋಜನಗಳೇನೆಂಬುದನ್ನು ಗಮನಿಸಿದಾಗ ನಮಗೆ ಕೆಲವು ಅಂಶಗಳು ಇಲ್ಲಿ ವೇದ್ಯವಾಗುತ್ತವೆ. ಮೊದಲನೆಯದಾಗಿ, ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಹೆಚ್ಚುವರಿಯಾಗಿ 300 GW ವಿದ್ಯುತ್ ಉತ್ಪಾದನೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮನೆಯ ಸದಸ್ಯರು ತಮ್ಮ ಮಾಸಿಕ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆಯಿಂದ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆಯ ವಲಯಗಳಲ್ಲಿ ಅಂದಾಜು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದಲ್ಲದೆ ಇದರಿಂದ ರಾಜ್ಯಕ್ಕೂ ಸಹ ವಿದ್ಯುತ್ ಉತ್ಪಾದನೆಯ ಮೇಲಿನ
ವೆಚ್ಚ ವಾರ್ಷಿಕವಾಗಿ 75,000 ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಸೂರ್ಯಘರ್ ಯೋಜನೆಯಲ್ಲಿ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅವರಿಗೆ ಅದು ಮರಳಲಿದೆ. 20 ವರ್ಷಗಳವರೆಗೆ ನಿರಂತರವಾಗಿ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ. ತಮ್ಮ ಮನೆಯಲ್ಲಿ ಉತ್ಪಾದಿಸಲಾದ ಈ ವಿದ್ಯುತ್ ಅಲ್ಲಿ ಅಳವಡಿಸಲಾದ ಬ್ಯಾಟರಿಯಲ್ಲಿ ಸಂಗ್ರಹವಾಗಲಿದ್ದು ಅದನ್ನು ಜೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಮಾರಾಟ ಮಾಡುವ

0: ಮೂಲಕ ಹಣವನ್ನೂ ಸಹ ಫಲಾನುಭವಿಗಳು ಇಲ್ಲಿ ಗಳಿಸಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಇಂಗಾಲವನ್ನೊಳಗೊಂಡಂತೆ ಅನೇಕ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು ವಾಯುಮಾಲಿನ್ಯ ಕೂಡ ನಿಯಂತ್ರಣವಾಗುವ ಸಾಧ್ಯತೆ ಇದೆ. ಮುಂದುವರೆದು ವಿದ್ಯುತ್ ಸಂಪರ್ಕವೇ ಇಲ್ಲದ ಪ್ರದೇಶಗಳಿಗೂ ಸಹ ಸೌರ ವಿದ್ಯುತ್ ಯೋಜನೆಯನ್ನು ತಲುಪಿಸಬಹುದು. ಹಾಗಾಗಿ ಎಲ್ಲಾ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದಾದ ಇದೊಂದು ಸ್ವಾವಲಂಬಿಯ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರೋತ್ಸಾಹಿಸಲು ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಮಾದರಿ ಸೌರ ಗ್ರಾಮವನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತೆ ಅದನ್ನು ಹೇಗೆ ಆ ಫಲವನ್ನು ಗಳಿಸಬಹುದೆಂದು ಪ್ರಶ್ನಿಸಿದಾಗ, ಫಲಾನುಭವಿಯು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸಾಕಷ್ಟು ಸೂಕ್ತವಾದ ಜಾಗ ಇರಬೇಕು. ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆಯ ಸಂಪರ್ಕ ಕೂಡ ಇರಬೇಕು. ಆ ಮನೆಯ ಸದಸ್ಯರು ಈ ಮೊದಲು ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದುಕೊಂಡಿರಬಾರದು. ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗೆ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಗಳು 7% ಬಡ್ಡಿಯೊಂದಿಗೆ ಮೇಲಾಧಾರ ರಹಿತ ಸಾಲದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲುವ ಪ್ರಕ್ರಿಯೆ ಹೇಗೆ ಮತ್ತು ಇದರ ಫಲವನ್ನು ಪಡೆಯುವುದು ಹೇಗೆ ಎಂಬುದನ್ನು ಇಲ್ಲಿ ನಾವು 9 ಹಂತಗಳ ಮೂಲಕ ಇದನ್ನು ಅರಿತುಕೊಳ್ಳಬಹುದಾಗಿದೆ. ಹಂತ 1, ಅಧಿಕೃತ ಜಾಲತಾಣ https://www.pmsurvagehar.gov.in ಇದಕ್ಕೆ ಭೇಟಿ ನೀಡಬೇಕು. ನೋಂದಣಿಯ ವೇಳೆ ಮಾಹಿತಿಗಳನ್ನು ವಿವರವಾಗಿ ಒದಗಿಸತಕ್ಕದ್ದು. ಮೊದಲು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡಿ, ಮುಂದುವರೆದು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ಗ್ರಾಹಕ ಸಂಖ್ಯೆಯನ್ನು ಪೂರ್ಣವಾಗಿ ನಮೂದಿಸಬೇಕು. ನೆಟ್ ಮತ್ತು ವಾಟ್ಸಪ್ ಹೊಂದಿರುವ ನಿಮ್ಮ ಮೊಬೈಲ್ ಫೋನಿನ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮುಂದುವರೆದು ಪೋರ್ಟಲ್ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಕ್ರಮಬದ್ಧವಾಗಿ ಸ್ಪಷ್ಟವಾಗಿ ಅನುಸರಿಸಬೇಕು. 3ನೇ ಹಂತದಲ್ಲಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು. 4ನೇ ಹಂತದಲ್ಲಿ ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸಲು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. 5ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕಡ್ಡಾಯ. 6ನೇ ಹಂತದಲ್ಲಿ ವಿದ್ಯುತ್ ಸರಬರಾಜು ಸಂಸ್ಥೆಯಿಂದ ಕಾರ್ಯಸಾಧ್ಯತೆಯ ಅನುಮೋದನೆಗಾಗಿ ಕಾಯಿರಿ. ಮುಂದುವರೆದು ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದ ನಂತರ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆಯ ನೋಂದಾಯಿತ ಮಾರಾಟಗಾರರು ಬಂದು ಘಟಕವನ್ನು ಅಳವಡಿಸುತ್ತಾರೆ. ನೆಟ್ ಮೀಟರ್ ಅಳವಡಿಕೆಯ ಬಳಿಕ ವಿದ್ಯುತ್ ವಿತರಣಾ ಸಂಸ್ಥೆಯವರು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡುತ್ತಾರೆ. ಅದಾದ ನಂತರ ಅಧಿಕಾರಿಗಳು ನಿಮಗೆ ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ಒದಗಿಸಲಾಗುತ್ತದೆ. 9ನೇ ಹಂತದಲ್ಲಿ ಒಮ್ಮೆನೇ ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದ ಬಳಿಕ ಬ್ಯಾಂಕ್ ವಿವರ ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಇದಾದ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದು ಜಮಾ ಆಗುತ್ತದೆ. ಈ ವಿವರಗಳನ್ನು ಚಾಚೂ ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಯಾಗ ಬಯಸುವ ಗ್ರಾಹಕರು ಕೂಡ ಅನುಸರಿಸಲು ಈ ಮೂಲಕ ವಿನಂತಿಸಲಾಗಿದೆ. ಈ ಯೋಜನೆಯ ಮೂಲಕ ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮನೆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿರುವುದು ಇದೊಂದು ಸ್ವಸ್ಥ ಅಭಿವೃದ್ಧಿಯ ಮಾದರಿ ಯೋಜನೆಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾ ಕಡ್ಲಬಾಳ ಪನ್ನಾಂಗದರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ.

ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25ರಂದು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ಧಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು ಕಾಶ್ಮೀರ, ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26ರಂದು ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯತ್ತು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ
ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ

0: ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್ ತಿಳಿಸಿದ್ದಾರೆ. ಲುಸೆರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27 ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿದೆ. ಮೃತರಲ್ಲಿ 2 ಮಹಿಳೆಯರು ಮತ್ತು 1 ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56 ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

ರಾಜಯುಗ ಚಿತ್ರದಿಂದ ಇದ ಒಂದು ಹಾಡು. ಇದೀಗ ಗುರು ಅರಸ್ ಅವರು ಗೀತೆಯನ್ನ ಬರೆದಿದ್ದಾರೆ, ಸಂಗೀತ ನಿರ್ದೇಶನ ಅರುಣ್ ಮುರಳೀಧರನ್. ಇನ್ನು ಗೀತೆಗೆ ಧ್ವನಿಯಾಗಿದ್ದಾರೆ ಹೈಮತ್ ಹಾಗೂ ಎಂ ಎಂ ಶ್ರೀಲೇಖಾ.

0: ಹಾಕಿದ್ದವರು ಸಂತೋಷ್ ಬೆಂಕಿ. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ನಾನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ ವಿ ಚಂದ್ರಮೌಳಿ.
3: ರಜಕನ ಹೆಂಡತಿ ತವರು ಮನೆಗೆ ಕೋಪಿಸಿಕೊಂಡು ಹೋಗ್ಬಿಟ್ಟಿದ್ಲವು. ಅವಳ ತಂದೆ ತಾಯಿಗಳು ಗಂಡನ ಮನೆಗೆ ಕಳಿಸಲಿಕ್ಕೆ ಅವಳನ್ನು ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ಆಗ ಆ ವ್ಯಕ್ತಿ, ರಾಮನಂತೆ ಸ್ವೀಕರಿಸಿ ಆಳುವ ಪತಿ ನಾನಲ್ಲ ಅನ್ನುವ ಕಠಿನವಾದ ಮಾತುಗಳನ್ನು ಹೇಳಿಬಿಟ್ಟ. ಆ ಶಬ್ದಗಳನ್ನು ಕೇಳಿ ತುಂಬ ಸೋತು ಹೋದ ಮನಸ್ಸಿನ ಶ್ರೀರಾಮಚಂದ್ರ ಆ ಸ್ಥಾನಕ್ಕೂ ಹೋಗದೆ ಯಾವ ರಾಜರುಗಳಿಗೂ ಕಾಣಿಸಿಕೊಳ್ಳದಲೇ ಮನಸ್ಸಿನಲ್ಲೇ ಚಿಂತಿಸ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ.

ಪ್ರಮೋದ್ ಮರವಂತೆಯವರು ಗೀತೆಯನ್ನು ಬರೆದು ಪ್ರದೀಪ್ ವರ್ಮಾ ಎಸ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ಆರ್ ಸಿ ಬ್ರದರ್ಸ್ ಚಿತ್ರದಿಂದ. ಗೀತೆಗೆ ಧನ್ಯವಾದ.

0: ಸ್ವಲ್ಪ ಸಮಯದ ನಂತರ ಶ್ರೀರಾಮ ಕೂಡ ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ತಾ ಇದ್ದಾನೆ. ನಾನು ಕೇವಲ ಪತಿ ಮಾತ್ರ ಅಲ್ಲ, ನಾನೊಬ್ಬ ರಾಜ ಕೂಡ. ನನ್ನನ್ನು ನೋಡಲು ಬಂದವರನ್ನ ವಿಚಾರಿಸಿಕೊಳ್ಬೇಕು ಅನ್ನುವ ಪ್ರಜ್ಞೆ ಆತನಿಗೆ ಮೂಡಿದೆ. ಎದ್ದು ಕುಳಿತಂತಹ ಆ ಕರುಣಾಳು ತನ್ನ ಸಹೋದರರನ್ನ ಅತ್ಯಂತ ಪ್ರೀತಿಯಿಂದ ಕರೆದು ಆಲಂಗಿಸಿಕೊಂಡಿದ್ದಾನೆ. ಭೂಮಿಯಲ್ಲಿ ಈ ದಿವಸ ನನಗೆ ಒಂದು ಅಪವಾದ ಆವರಿಸಿಕೊಂಡ್ಬಿಡ್ತು. ಅಯ್ಯೋ, ಸಾಕು ಈ ಜೀವನ ಅಂತ ಅನ್ನಿಸ್ಬಿಟ್ಟಿದೆ. ಯಾರೋ ಜೀವಿಗಳ ಜೊತೆ, ಯಾರೋ ಸ್ನೇಹಿತರ ಜೊತೆ ಸೇರಿಕೊಂಡಂತಹ ಒಬ್ಬ ವ್ಯಕ್ತಿ ತಾನು ಕಳ್ಳತನವನ್ನು ಮಾಡದೇ ಇದ್ರೂ ಕೂಡ ಹೇಗೆ ಪರರು ಅವನನ್ನು ನಿಂದಿಸ್ತಾರೋ ಆ ರೀತಿ ನಿಂದಿಸಿಕೊಳ್ಳತಕ್ಕಂಥ ವ್ಯಕ್ತಿ ಆಗ್ಬಿಟ್ಟಿದ್ದೇನೆ. ಜೀವ ಇರುವಾಗ ಟೀಕೆಗೆ ಒಳಗಾಗಿ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲಪ್ಪ. ಈಗ ಇರತಕ್ಕಂತಹ ದೊಡ್ಡ ಸಮಸ್ಯೆಯನ್ನು ಸರಿ ಮಾಡಲಿಕ್ಕಾಗದಲ್ಲೇ ಇರತಕ್ಕಂಥ ಸಮಸ್ಯೆಯನ್ನು ಈ ಕಾರ್ಯಕ್ಕಾಗಿ ನಾನು ಹೆದರ್ಕೊಳ್ತಾ ಇದ್ದೇನೆ. ಮತ್ತೊಂದು ಕಡೆ ಸೀತೆಯನ್ನು ಬಿಟ್ಟು ಏಕಾಂಗಿಯಾಗಿ ನನಗಿರಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನ ನೋವನ್ನು ಸಹೋದರರಲ್ಲಿ ಹಂಚಿಕೊಂಡಿದ್ದಾನೆ ಶ್ರೀರಾಮ.
1: ಇವಳ

ನನ್ನ ಪತ್ನಿಯಾದಂತಹ ಸೀತೆಯ ಮೇಲೆ ನಾನು ಅನುಮಾನ ಪಡ್ತಾ ಇಲ್ಲ. ರೂಪ ಗುಣ ಶೀಲೆಗಳಲ್ಲಿ ಅತ್ಯಂತ ಶ್ರೇಷ್ಠ ಸಂಪದ್ಭರಿತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ. ಅಷ್ಟೇ ಪವಿತ್ರಳಾಗಿ ಈ ಭೂಮಿಯ ಮೇಲೆ ಇದ್ದಾಳೆ. ಮಂಗಳಕರವಾದಂತಹ ಪತಿವ್ರತಾ ಗುಣಗಳನ್ನು ಹೊಂದಿದ್ದಾಳೆ. ಇವೆಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನಿಂದೆಗೆ ಒಳಗಾದ ಮೇಲೆ ಸೀತೆಯನ್ನ ಈಗ ತ್ಯಜಿಸುವುದೇ ನನಗಿರುವ ಏಕೈಕ ಮಾರ್ಗ. ಯಾಕೆಂದ್ರೆ ಸೂರ್ಯವಂಶದ ರಾಜರುಗಳು ಈ ಹಿಂದೆ ಯಾರೂ ಅಪಕೀರ್ತಿಯನ್ನು ಹೊಂದಿಲ್ಲ. ನನ್ನ ವಂಶಕ್ಕೆ ಅಪಕೀರ್ತಿಯನ್ನು ತಂದವನು ಅನ್ನುವ ಹಣೆಪಟ್ಟಿ ನನಗೆ ಬೇಡ. ಈ ಹಿಂದೆ ನನ್ನ ತಂದೆಯಾದಂತಹ ದಶರಥನೇ ತಾನು ಕೊಟ್ಟಂತಹ ಮಾತಿಗೋಸ್ಕರ ಮಗನಾದ ನನ್ನನ್ನು ಬಿಡ್ಲಿಲ್ವೇ? ಹಾಗಾಗಿ ಈಗ ಅನಿವಾರ್ಯವಾಗಿ ಸೀತೆಯನ್ನ ತ್ಯಜಿಸಲೇಬೇಕು.

ಸೀತೆಯನ್ನು ಬಿಟ್ಟು ಬಿಡುವುದೊಂದೇ ನನಗಿರ್ತಕ್ಕಂತಹ ಒಂದು ಮಾರ್ಗ. ಇಂತಹ ಕರುಣಾಸಾಗರನಾದ ನಿನಗೆ ಈ ಕಾಠಿಣ್ಯ ಏಕೆ ಬಂತಪ್ಪ ಅಂತ ಉಳಿದವರೆಲ್ಲರೂ ಹೆದರಿಕೊಂಡು ಕೇಳ್ತಾ ಇದ್ದಾರೆ. ನಿನ್ನ ಕುಲವನ್ನ ಮುಂದುವರಿಸಲಿಕ್ಕೆ ಬಂದಂತಹ ಸೀತೆಯನ್ನ ನೀನು ಬಿಡುವುದು ಯೋಗ್ಯ ಅಲ್ಲಪ್ಪ ಅಂತ ಹೇಳಿ ಎಲ್ಲ ಸಹೋದರರು ಕೂಡ ಅಣ್ಣನಾದ ರಾಮನಿಗೆ ತಿಳಿ ಹೇಳ್ತಾ ಇದ್ದಾರೆ.

ಮಾತನಾಡಲಾಗದಲ್ಲೇ ಇರತಕ್ಕಂತ ಸ್ಥಿತಿಯಲ್ಲಿ ತನ್ನ ಕಂಠದಲ್ಲಿಯೇ ನೋವನ್ನ ತಿಂತಾ ಇದ್ದಾನೆ. ಕಣ್ಣೀರು ಸುರಿಸ್ತಾ ಭರತ ಹೇಳ್ತಾನೆ ಅಣ್ಣನಿಗೆ, ಅಣ್ಣ, ಹಾಲನ್ನ ನೀಡತಕ್ಕಂತ ಹಸುವನ್ನ ಯೋಗ್ಯರಾದವರು ಯಾರಾದರೂ ಕಾಡಿಗೆ ಅಟ್ಟುಬಿಡ್ತಾರಾ? ನೀನು ಸೀತೆಯನ್ನ ಅಗ್ನಿಯಲ್ಲಿ ಪ್ರವೇಶ ಮಾಡಿಸಿ ಪರೀಕ್ಷೆ ಮಾಡಿಸಿದ್ದೀಯಾ, ಪರಿಶುದ್ಧಳಾಗಿದ್ದಾಳೆ ನನ್ನ ಅತ್ತಿಗೆ. ಇನ್ನು ದಶರಥ ಇಂದು ಬದುಕಿಲ್ಲದೆ ಇದ್ರೂ ಕೂಡ ತನಗೆ ಸದ್ಗತಿಯನ್ನು ಕೊಡತಕ್ಕಂತಹ ಸೊಸೆ ಅಂತ ಹೇಳಿ ಬಯಸಿದ್ದಂಥವನು. ನೀನು ಈ ಸಂದರ್ಭದಲ್ಲಿ ಗರ್ಭಿಣಿಯಾದಂತಹ ಸೀತೆಯನ್ನ ಹೀಗೆ ದೂರ ಮಾಡಿದ್ರೆ ನಮ್ಮ ತಂದೆ ಕೂಡ ನೋಯ್ದಲೇ ಇರ್ತಾನ, ಆತನಿಗೂ ಕೂಡ ಆ ಲೋಕದಲ್ಲಿ ಬಹಳ ನೋವುಂಟಾಗುತ್ತೆ, ಇದಕ್ಕೆ ನೀನು ಹೀಗೆ ಮಾಡಬಾರದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದ.

ಕುಲಪತ್ನಿಯಂ ಬಿಡುವ ಹದನಾವುದ ಕಟ ಗುರು ಲಘುವಿನಂ

0: ವಿನಯದುಳ್ಳಗ್ರಜಾತನಂ ಕದುಬಿ ನುಡಿದಂ ಭರತನಾತನಂ ನೋಡುತೊಯ್ಯನೆ ಭೂಪ ನಿಂತೆಂದನು.
1: ಕಣ್ಣೀರು ಸುರಿಸ್ತಾ ಭರತ ಹೇಳ್ತಾನೆ ಅಣ್ಣನಿಗೆ, ಅಣ್ಣ ಒಬ್ಬ ತೀರ ಸಾಮಾನ್ಯನಾದಂತ ಒಬ್ಬ ಮನುಷ್ಯ ಏನೋ ಮಾತನಾಡ್ದ, ಅಂದ ಮಾತ್ರಕ್ಕೋಸ್ಕರ ನಿನ್ನ ಧರ್ಮಪತ್ನಿಯನ್ನ ತ್ಯಜಿಸ್ತಕ್ಕಂತಹ ರೀತಿ ಸರಿಯೇ? ಸಾಮಾನ್ಯನಿಗೂ ಒಬ್ಬ ದೊಡ್ಡ ವ್ಯಕ್ತಿಗೂ ಇರುವ ವ್ಯತ್ಯಾಸವನ್ನೇ ಗಮನಿಸ್ತಾ ಇಲ್ವಲ್ಲ ನೀನು? ಯಾರೋ ಒಬ್ಬ ದಡ್ಡನಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ. ಪವಿತ್ರಳಾಗಿರ್ತಕ್ಕಂಥ ಸೀತೆಯನ್ನ ದೋಷಿ ಅಂತ ಹೇಳಿ ನೀನು ಹೇಳಬಹುದಾ? ದಯಮಾಡಿ ನಿಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ಬೇಡಿ.

0: ತಮ್ಮ ಭರತ, ನೀನು ಹೇಳಿದ ಹಾಗೆ ಜಾನಕಿ ಎಂದೆಂದೂ ಪವಿತ್ರಳೆ, ಅದು ಹೌದು, ದುಃಖಿಸಬೇಡ. ಈ ದೂರು ಅಥವಾ ನಿಂದೆ ಎನ್ನತಕ್ಕಂಥದ್ದು ಭೂಮಿಯಲ್ಲಿ ಹಾಗೆ ಉಳಿದು ಬಿಟ್ಟರೆ ಪೃಥು, ಪುರೂರವ, ಹರಿಶ್ಚಂದ್ರ ಮುಂತಾದಂಥವರೆಲ್ಲ ನಮ್ಮ ಹಿರಿಯ ರಾಜರುಗಳಿಗೆ ಸುಮ್ಮನೆ ಅಪಕೀರ್ತಿಯನ್ನ ಅಂಟಿಸಿದ ಹಾಗೆ ಆಗಲ್ವೇನಪ್ಪ. ಮಹಾಯೋಗಿಯಾಗಿರ್ತಕ್ಕಂಥವನು ಮಮತೆಯನ್ನ ಬಿಟ್ಟುಬಿಡುವುದಿಲ್ವೇ? ಹಾಗೆ ಬಿಡಲೇಬೇಕು, ಸೀತೆಯನ್ನ ನಾನು ಬಿಡಲಿಕ್ಕೆ ನಿಶ್ಚಯವನ್ನ ಮಾಡಿದ್ದೇನೆ ಅಂತ ಹೇಳಿದ ಕೂಡಲೇ ಲಕ್ಷ್ಮಣ ಕೂಡ ಈ ಮಾತನ್ನ ಕೇಳಿ ನಡುಗ್ತಾ ಇದ್ದಾನೆ. ಕಿವಿ ಮುಚ್ಚಿಕೊಂಡು ರಾಮನಿಗೆ ಹೇಳ್ದ,
1: ಕಾಯ ಸುಖ ಕೋ ಸುಗಂ ಕೃತ ಧರ್ಮ

ವಿಶಾಲಾಕ್ಷಿಯಾದಂತಹ ಸೀತೆಯ ಪರಿಸ್ಥಿತಿಯನ್ನ, ಪರಿಶುದ್ಧತೆಯನ್ನ ತಿಳ್ಕೊಂಡಿದ್ದೀಯ ನೀನು. ಆದರೆ ಕೇವಲ ಒಂದು ಸುಳ್ಳಿನ ಅಪವಾದಕ್ಕಿಂತಲೂ ರಾಣಿಯನ್ನೇ ಬಿಟ್ಟುಬಿಡ್ತಕ್ಕಂತಹದ್ದು ಎಷ್ಟು ಸರಿ ರಾಮ? ನೀನು ಕರುಣಾಸಾಗರ, ಹೀಗಿರುವ ನೀನು ಕಾಠಿನ್ಯವನ್ನು ಪಡ್ಕೊಳ್ಬಹುದೇನಪ್ಪ? ಎಲ್ಲಕ್ಕಿಂತ ಹೆಚ್ಚಾಗಿ ಸೀತಾಮಾತೆ ಈಗ ತುಂಬಿದ ಬಸುರಿಯಾಗಿದ್ದಾಳೆ. ಈ ಸಮಯದಲ್ಲಿ ಆಕೆಯನ್ನ ಅತ್ಯಂತ ಪ್ರೀತಿಯಿಂದ ಆರೈಕೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ಕೂಡ ಹೌದು. ಹೀಗಿರುವಾಗ ಈ ಕಾರ್ಯವನ್ನು ನೀನು ಮಾಡಬೇಡ ಅನ್ನುವ ಮಾತನ್ನ ರಘುರಾಮನಿಗೆ ಲಕ್ಷ್ಮಣ ವಿಜ್ಞಾಪಿಸ್ತಾ ಇದ್ದಾನೆ. ತಕ್ಷಣ ಶತ್ರುಘ್ನ ಕೂಡ ಹೀಗೆ ಹೇಳ್ತಾ ಇದ್ದಾನೆ.

ಶತ್ರುಘ್ನ ಒಳ್ಳೆಯವನಾದರೂ ಕೂಡ ಶೀಘ್ರ ಕೋಪಿ. ಕೂಡಲೇ ಹೇಳ್ತಾ ಇದ್ದಾನೆ ಅಣ್ಣನಿಗೆ, ಇಕ್ಷ್ವಾಕು ವಂಶದವರ ಬಗ್ಗೆ ಹೇಳ್ತಾ ಇದ್ದೀಯ ನೀನು, ಅಂಥವರು ರಾಣಿಯನ್ನು ಹೇಗೆ ಬಿಟ್ಟು ಬಿಡ್ತಾರೆ? ಹೆಣ್ಣಿನ ನೋವು ಅನ್ನತಕ್ಕಂಥ ಬೆಂಕಿ ಇದೆಯಲ್ಲ, ಅದು ಸುಡದಲೇ ಬಿಡುವುದಿಲ್ಲ. ಸಮರಸದಿಂದ ನಾವು ಬಾಳ್ಬೇಕಲ್ವಾ? ಕೇವಲ ಪೊಳ್ಳು ಮಾತುಗಳಿಗೆ ಕಿವಿಕೊಟ್ಟು ಇಂತಹ ಘೋರ ಕಾರ್ಯವನ್ನು ಮಾಡಬಾರದು ಅನ್ನುವ ಮಾತನ್ನ ಶತ್ರುಘ್ನ ಸ್ವಲ್ಪ ಕೋಪದಿಂದ ಹೇಳಿದಂತೆ.

ತಮ್ಮಂದಿರುಗಳೆಲ್ಲ ಹೀಗೆ ಆಡಿದಂತಹ ಮಾತುಗಳಿಗೆ ಏನೂ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ರಾಮನಿಗೆ. ತಲೆ ತಗ್ಗಿಸಿಬಿಟ್ಟಿದ್ದಾನೆ, ದೀನತೆಯ ಭಾವವನ್ನು ತಂದುಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಈ ಅಪವಾದಕ್ಕೆ ತನಗಿರ್ತಕ್ಕಂಥ ಒಂದೇ ಮಾರ್ಗ ಪತ್ನಿಯನ್ನು ಬಿಡುವುದು. ಆದರೆ ಇಂತಹ ಮಾರ್ಗ ಏನಿದೆ, ಇದು ಅವನ ಮನಸ್ಸಿಗಾಗಲಿ ಹೃದಯಕ್ಕಾಗಲಿ ಆಗಿಬಾರದಂತಹ ವಿಷಯ ಅದು. ಆದರೂ ಹೇಳ್ತಾನೆ, ಪೊರೆಯನ್ನು ಬಿಟ್ಟು ಹೊರಬಂದ ನಂತರ ಹಾವು ಹೇಗೆ ಇದ್ದು ಬಿಡುತ್ತೋ ಹಾಗೆ ಸೀತೆಯನ್ನು ಬಿಟ್ಟು ನಾನು ಇದ್ದು ಬಿಡ್ತೇನೆ ಅಂತ ಹೇಳಿ ಬೇಸರವನ್ನು ಮಾಡಿಕೊಳ್ತಾ ಭರತ ಶತ್ರುಘ್ನರನ್ನ ಅವರವರ ಸ್ಥಳಗಳಿಗೆ ಕಳಿಸಿಕೊಟ್ಬಿಟ್ಟ. ಆದರೆ ನಂತರದಲ್ಲಿ ಏಕಾಂತದಲ್ಲಿ ಲಕ್ಷ್ಮಣನನ್ನು ಕರೆದು ಮಾತನಾಡ್ತಾ ಇದ್ದಾನೆ.

ಲಕ್ಷ್ಮಣ, ನೀನು ಇಲ್ಲಿಯ ತನಕ ನಾನು ಹೇಳಿದ ಮಾತುಗಳನ್ನ ಮೀರಿ ನಡೆದಿಲ್ಲ. ಅಷ್ಟೇ ಪ್ರೀತಿಯಿಂದ ನಾನು ಹೇಳಿದ್ದೆಲ್ಲವನ್ನು ನಡೆಸಿಕೊಟ್ಟಿದೀಯ. ಸ್ವಲ್ಪ ಅಕ್ಕಪಕ್ಕದಲ್ಲಿ ಗಮನಿಸ್ಕೋ, ಆದರೆ ಕೊರಗಬೇಡ. ಈಗ ನನ್ನ ಕೊರಳಿಗೆ ಒಂದು ದೊಡ್ಡ ಖಡ್ಗ ಎದುರಾಗಿದೆ. ಹಾಗಾಗಿ ಜಾನಕಿಗೆ ಯಾವ ಉದ್ವೇಗವನ್ನೂ ನೀಡದೆ ದುಃಖ ಬರದ ಹಾಗೆ ಗಂಗೆಯ ತೀರಕ್ಕೆ ಕರೆದುಕೊಂಡು ಹೋಗಿ, ಕಾಡಿಗೆ ಕರೆದುಕೊಂಡು ಹೋಗಿ ಸುಮ್ಮನೆ ಕಳಿಸಿ ಬಂದ್ಬಿಡಪ್ಪ. ಯಾಕೆಂದ್ರೆ ಸ್ವಲ್ಪ ದಿನದ ಹಿಂದೆ ನನಗೆ ಒಂದು ಮಾತು ಕೇಳ್ಕೊಂಡಿದ್ಲು, ನಾನು ವನಕ್ಕೆ ಹೋಗಬೇಕು, ಋಷಿಮುನಿಗಳ ಜೊತೆ ಇರಬೇಕು, ಅವರ ಪತ್ನಿಯರ ಜೊತೆ ಮಾತನಾಡಬೇಕು, ಅಲ್ಲಿನ ಒಂದು ಭಾವನೆಗಳನ್ನು ತಿಳ್ಕೊಳ್ಬೇಕು ಅನ್ನುವ ಬಯಕೆಯನ್ನು ಇಟ್ಟಿದ್ಲು ನನಗೆ. ಆ ಕಾರಣವನ್ನು ನೀನು ತಿಳಿಸು, ಹಾಗೆ ಅವಳನ್ನು ಬಿಟ್ಟುಬಿಟ್ಟು ಬಾ ಅನ್ನುವ ಆದೇಶವನ್ನು ರಾಜನಾಗಿ ತಮ್ಮ ಲಕ್ಷ್ಮಣನಿಗೆ ಕೊಟ್ಟಿದ್ದಾನೆ.

ರಘುವಂಶ ತಿಲಕನೇ, ನಿನ್ನ ಆದೇಶವನ್ನು ಮೀರಿದ್ರೆ ನನಗೆ ರೌರವ ನರಕ ಪ್ರಾಪ್ತಿಯಾಗುತ್ತೆ. ಹಾಗೆ ಮಾಡದೆ ನೀನು ಹೇಳಿದ್ದನ್ನ ಪಾಲಿಸಿದ್ರೆ ತಾಯಿಯನ್ನು ಕೊಂದಂತಹ ಒಂದು ಉಗ್ರ ಪಾಪಕ್ಕೆ ನಾನು ಗುರಿಯಾಗ್ತೇನೆ. ಇಡೀ ಶರೀರ ನಡುಗ್ತಾ ಇದೆ, ಕಂಠ ಎಲ್ಲ ಬಿಗಿದು ಕಣ್ಣೀರಿನಿಂದ ಸಂಕಟ ಪಡ್ತಾ ಇದ್ದಾನೆ. ಆದರೆ ಕಡೆಗೆ ಒಂದು ನಿಶ್ಚಲ ಭಾವದಿಂದ

ಹೇಳ್ತಾ ಇದ್ದಾನೆ, ನಾನು ತಮ್ಮನಾಗಿ ಬಿಟ್ಟಿದ್ದೇನೆ, ದೊರೆಯಾದಂತಹ ನಿನ್ನ ಆಜ್ಞೆಯನ್ನ ಪಾಲಿಸಿದ್ರೆ ನನಗೆ ಖಂಡಿತ ದೋಷ ತಟ್ಟಲ್ಲ, ನಡೆ ಕಳಿಸ್ಕೊಡು ಅಂತ ಹೇಳ್ತಾ ಶ್ರೀರಾಮ ದಯೆಯನ್ನ ಏಕೆ ತೊರೆದು ಬಿಟ್ಟ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ. ಆದ್ರೆ ಮೇಲೆ ಆ ರಾಮನ ಆದೇಶವನ್ನ ಸೀತೆಯನ್ನ ಕಾಡಿಗೆ ಕಳುಹಿಸುವುದಕ್ಕೆ ರಾಮ ಕೊಟ್ಟಂತಹ ನಿರೂಪವನ್ನ ಒಪ್ಪಿ ಮುಂದಾಗ್ತಾ ಇದ್ದಾನೆ.

ಲಕ್ಷ್ಮಣ ಅಣ್ಣನಾದ ರಾಮಚಂದ್ರನಲ್ಲಿ ಅತ್ಯಂತ ಪ್ರೀತಿ ವಾತ್ಸಲ್ಯಗಳನ್ನು ತುಂಬಿಕೊಂಡಿದ್ದ. ಅವನ ಆದೇಶವನ್ನ ನಿರಾಕರಿಸಲಿಕ್ಕೆ ಆಗಲಿಲ್ಲ. ನಿರ್ವಿಕಾರ ಭಾವ, ಕೂಡಲೇ ಕುದುರೆ, ರಥ, ಸಾರಥಿ, ಧ್ವಜಗಳಿಂದ ಕೂಡಿದಂತಹ ರಥವನ್ನ ತರಿಸಿದ್ದಾನೆ. ಅದನ್ನ ಹೊರಗೆ ನಿಲ್ಲಿಸಿಬಿಟ್ಟು ಸೀತಾದೇವಿ ಇದ್ದಂತಹ ರಾಜ ಮಂದಿರಕ್ಕೆ ಹೋಗಿದ್ದಾನೆ. ಆದರೆ ಲಕ್ಷ್ಮಣನಿಗೆ ಅವಳನ್ನ ನೇರವಾಗಿ ನೋಡಲಿಕ್ಕೆ ಆಗ್ತಾ ಇಲ್ಲ. ತಲೆ ತಗ್ಗಿಸಿ ದೂರದಲ್ಲೇ ನಿಂತ್ಕೊಂಡಿದ್ದಾನಂತೆ. ಸೀತೆಗೆ ಕೇಳಿಸುವ ಹಾಗೆ

ಅಮ್ಮ, ನೀನೇಕಮ್ಮ ನನ್ನಲ್ಲಿ ಈ ನಿನ್ನ ಬಯಕೆಯನ್ನು ತಿಳಿಸ್ಬಿಟ್ಟೆ? ಈ ನಿನ್ನ ಬಯಕೆ ಕಾರಣದಿಂದ ಶ್ರೀರಾಮ ನಿನ್ನ ತಪೋವನಕ್ಕೆ ಕಳಿಸಿಬಿಟ್ಟು ಬರಲಿ ಅನ್ನುವ ಆದೇಶವನ್ನ ನನಗೆ ನೀಡಿಬಿಟ್ಟಿದ್ದಾನೆ. ಜೊತೆಯಲ್ಲಿ ನಿಮಗಿಷ್ಟವಾದ ರಥವನ್ನು ಕೂಡ ಕಳಿಸಿಬಿಟ್ಟಿದ್ದಾನೆ. ಅದನ್ನು ತೆಗೆದುಕೊಂಡು ನಾನೀಗ ಬಂದಿದ್ದೇನೆ, ದಯಮಾಡಿ ಬನ್ನಿ ಅಂತ ಹೇಳ್ತಾ ತಲೆ ತಗ್ಗಿಸಿ ಮನದಲ್ಲೇ ಮರುಗ್ತಾ ಇದ್ದಾನೆ. ಈ ಮಾತಿನಲ್ಲೆಲ್ಲೋ ಸ್ವಲ್ಪ ನೋವಿನ ನೆರಳು ಇದೆಯೇನೋ ಅನ್ನುವ ಹಾಗೆ ಸೀತೆಗೆ ಅನಿಸಿದೆ. ಆದರೆ ಆ ಕ್ಷಣದಲ್ಲಿ ಅವಳಿಗೆ ಲಕ್ಷ್ಮಣನ ಮಾತಿನ ನಿಜವಾದ ಅಭಿಪ್ರಾಯವನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಅವಳಿಗೆ ಅನಿಸಿದ್ದಿಷ್ಟೇ, ನನ್ನ ಕೋರಿಕೆಯನ್ನ ಬೇಡಿಕೆಯನ್ನ ನನ್ನ ಗಂಡ ಇಷ್ಟು ಬೇಗ ಈಡೇರಿಸಿಬಿಟ್ನಲ್ಲ ಅಂತ ಹೇಳಿ ಸಂಭ್ರಮ ಸಡಗರಾದ ಅತಿಶಯದಿಂದ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ವನಕ್ಕೆ ಹೊರಡಲು ತಯಾರಾಗ್ಬಿಟ್ಟು.

0: ವರಸುಮಿತ್ರೆಗೆ ನಮಿಸಿ ಸಖಿಯರು ಸಂತೈಸಿ ಬೀಳ್ಕೊಂಡಳು.
1: ಮೃದುವಾದ ಮುಗ್ಧ ಮನಸ್ಸಿನ ಸೀತಾದೇವಿ ತನ್ನ ಪ್ರಯಾಣವನ್ನು ನಿಶ್ಚಯ ಮಾಡಿಬಿಟ್ಟಿದ್ದಾಳೆ. ನಂಬಿದವರ ಬೇಡಿಕೆಗಳೆಲ್ಲವನ್ನ ಇಷ್ಟವನ್ನ ಕೊಡತಕ್ಕಂತಹ ಕೃಪಾಸಾಗರ ತಾನು ಅನ್ನುವುದನ್ನ ನನ್ನ ಪತಿ ತೋರಿಸಿಬಿಟ್ಟಿದ್ದಾನೆ. ಕೇಳಿದ ಕೆಲವೇ ದಿನಗಳಲ್ಲಿ ನನ್ನ ಬಯಕೆಯನ್ನ ಈಡೇರಿಸ್ತಾ ಇದ್ದಾನೆ ಅನ್ನುವ ಸಂತೋಷದಿಂದ ಅತ್ತೆಯಾದಂತಹ ಕೌಸಲ್ಯೆಯ ಹತ್ತಿರ ಹೋಗಿ ಆಕೆಯ ಮುಂದೆ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ದಾಳೆ. ಹಾಗೆಯೇ ತುಂಬಿಕೊಂಡಂತಹ ಹರಕೆಯಿಂದ ಕೈಕೇಯಾದೇವಿಗೆ ಅಷ್ಟೇ ರೀತಿಯಲ್ಲಿ ತಲೆಬಗ್ಗಿಸಿ ಸುಮಿತ್ರೆಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾಳೆ. ತನ್ನ ಆತ್ಮೀಯ ಸಖಿಯರಿಗೆ ಸಮಾಧಾನವನ್ನು ಮಾಡಿ ನಾನು ಬಹಳ ಬೇಗ ಬಂದ್ಬಿಡ್ತೇನೆ ಅಂತ ಹೇಳ್ತಾ ಅರಮನೆಯನ್ನು ಬಿಟ್ಟು ಹೊರಟಿದ್ದಾಳೆ.
0: ಮಿಗಿತ ಪೋವನದ ಋಷಿಗಳಿಗೆ ಮುನಿ ಪತ್ನಿಗರ್ಗೆ ಗುರು

ತಪೋವನದಲ್ಲಿರುವ ಆ ಋಷಿಮುನಿಗಳ ಹತ್ರ ಹೋಗ್ತಾ ಇದ್ದೇನೆ, ಅವರ ಪತ್ನಿಯರ ಜೊತೆ ನಾನು ಕೆಲವು ದಿನ ವಾಸ ಮಾಡ್ತಾ ಇದ್ದೇನೆ ಅಂತ ಹೇಳುವ ಸಂತೋಷದಿಂದ ಅವರೆಲ್ಲರಿಗೆ ಅಗರು, ಚಂದನ, ಕುಂಕುಮ ಮುಂತಾದಂತಹ ಸುಗಂಧ ದ್ರವ್ಯಗಳನ್ನ, ಮಂಗಳ ದ್ರವ್ಯಗಳನ್ನ, ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ವಸ್ತ್ರಗಳನ್ನ, ವಸ್ತುಗಳನ್ನ, ರತ್ನಾಭರಣಗಳನ್ನ ಎಲ್ಲವನ್ನ ತೆಗೆಸಿ ಕಟ್ಕೊಂಡಿದ್ದಾಳೆ ತುಂಬಾ ಪ್ರೀತಿಯಿಂದ. ಅವೆಲ್ಲವನ್ನ ರಥದಲ್ಲಿ ಇರಿಸಿಬಿಟ್ಟು ಜೊತೆಗೆ ಶ್ರೀರಾಮನ ಚಿನ್ನದ ಪಾದುಕೆಗಳನ್ನ ತರಿಸ್ಕೊಂಡಿದ್ದಾಳೆ ತನ್ನ ಜೊತೆಯಲ್ಲಿ ಇಟ್ಕೊಳ್ಳಿಕ್ಕೆ. ಹೆಚ್ಚಿನ ಸಂತೋಷದಿಂದ ಆ ಸೀತೆ ಆ ಮಣಿಖಚಿತವಾದ ರಥವನ್ನ ಏರಿದ್ದಾಳೆ. ಅವಳ ಅನಿಸಿಕೆ ತನ್ನ ಬೈಕಿಯೇ ನಿಜವಾಯಿತು ಅನ್ನುವ ಅನಿಸಿಕೆ ಅಷ್ಟೇ, ಅದನ್ನು ನಂಬಿ ಹೊರಟಿದ್ದಾಳೆ.

0: ಈ ಹಿಂದೆ ತಾನು ಮಾತನಾಡಿದ್ದಂತಹ ವಿಚಾರ ಈ ರೀತಿಯಾಗಿ ಬದಲಾಯಿಸಿ ಭಯಂಕರವಾಗಿ ಕಾಡಿಗೆ ಹೋಗಬೇಕಾಗುತ್ತೆ ಅನ್ನುವ ಕಲ್ಪನೆ ಕೂಡ ಆ ಸೀತಾಮಾತೆಯಲ್ಲಿ ಇಲ್ಲ. ತುಂಬ ಸಂತೋಷ ಸಡಗರದಿಂದ ನಗನಗ್ತಾ ಇದ್ದಂತಹ ಸೀತೆಯನ್ನು ನೋಡ್ತಾ ಇದ್ದಾನೆ. ಆ ತಾಯಿಯನ್ನು ನೋಡ್ತಾ ನೋಡ್ತಾ ಲಕ್ಷ್ಮಣ ಮನದಲ್ಲೇ ಸಂಕಟ ಪಡ್ತಾ ಇದ್ದಾನಂತೆ. ಕಣ್ಣೀರು ಸುರಿಸ್ತಾ ಇದ್ದಾನೆ, ಅದನ್ನು ಬಹಳ ಗಟ್ಟಿಯಾಗಿ ತಡೆದುಕೊಳ್ತಾ ಇದ್ದಾನೆ. ಆದರೆ ಸುತ್ತಮುತ್ತ ಇರತಕ್ಕಂಥ ಜನರ ಮುಂದೆ ಇನ್ನೂ ನಗೆಪಾಟಲಾಗಬಾರ್ದು ಅನ್ನುವ ಒಂದು ಯೋಚನೆ ಬಂದ ತಕ್ಷಣ ಸಾರಥಿಗೆ ಸೂಚನೆ ಕೊಟ್ಟಿದ್ದಾನೆ, ಹೊರಡು, ಬೇಗ ಬೇಗ ಹೊರಡು ಅಂತ ಹೇಳಿ ರಥವನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಹೋಗುವಂತೆ ಆದೇಶವನ್ನು ಕೊಟ್ಟಿದ್ದಾನೆ. ದೇವಪುರದ ಆ ಲಕ್ಷ್ಮೀಕಾಂತನ ಪಾದಗಳ ಉಂಗುಷ್ಟದಲ್ಲಿ ಚಿಮ್ಮಿದಂತಹ ಒಂದು ಶುದ್ಧವಾದ ಗಂಗಾ ನದಿಯ ದಡದ ಕಡೆಗೆ ರಥವನ್ನ ಹರಿಸ್ತಾ ಇದ್ದಾನೆ ಆ ದೇವಪುರ ನೆಲೆಯ ಲಕ್ಷ್ಮೀಕಾಂತ. ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ. ರಥ ಗಂಗಾ ನದಿಯ ಕಡೆಗೆ ಸೀತೆಯನ್ನ ಕರೆದುಕೊಂಡು ಮುಂದುವರೆದಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: This is Akashvani and I am Valsa Williams with the midday news. The headlines. BJP government in West Bengal presents first full budget focusing on social welfare, infrastructure development and employment, announces a slew of women-centric schemes. BRICS National Security Advisors meeting begins in New Delhi to discuss emerging security challenges. External Affairs Minister Dr. S. Jaishankar arrives in Mongolia to hold meeting with his counterpart to deepen economic ties. IMD forecasts heavy to very heavy rainfall over Assam and Meghalaya.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ

0: ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತಿಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತಿಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ಧಿಮತ್ತೆ, ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು, ಆರಂಭಿಕ ರೋಗ ನಿರ್ಣಯ, ಔಷಧ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರೊಬ್ಬರೂ ಸದಾಶಿವನಗರ ನಿವಾಸಕ್ಕೆ ಬಾರದಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು. ಈ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು, ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲ ನ್ಯಾಯಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್, ಮೇಕೆದಾಟು ಅಣೆಕಟ್ಟಿನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು

0: ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು, ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ಜೂನ್ ಅಂತ್ಯಕ್ಕೆ ಶೇಕಡ 56% ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು, ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
1: The efforts of the Airport Sports Control Board to conduct this prestigious tournament in a manner befitting its magnitude will bring alive the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and more importantly Indian hockey to greater heights in the years to come.
0: Innu hava vartamana. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಿರಣ್ ಅಗರ್ವಾಲ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ಕಾರ ಗುರುಗಳೇ.
3: ನಮಸ್ತೆ ಬಚ್ಚೋ, ಆವ್ ಬ್ಯಾಠೋ. ಅರೆ, ತುಮಾರೇ ಹಾಥೋ ಮೇ ಕ್ಯಾ ಹೈ?
2: ಇದು ಕಬ್ಬು.
1: ಗನ್ನಾ ಹೈ.
3: ಕಹಾಂ ಸೆ ಲಾ ರಹೇ ಹೋ?
2: ಮಾರ್ಕೆಟ್ ನಿಂದ ತಂದೆ.
1: ರಾಸ್ತೆ ಮೇ ಖರೀದಾ.
3: ತುಮೇ ಪತಾ ಹೈ ಯೇ ಗನ್ನಾ ಕಹಾಂ ಪೈದಾ ಹೋತಾ ಹೈ?
1: ಖೇತೋ ಮೇ ಪೈದಾ ಹೋತಾ ಹೈ.
3: ಔರ್ ಖೇತ್ ಕಹಾಂ ಹೈ?
2: ಹಳ್ಳಿಯಲ್ಲಿ.
3: ಸಾಬಾಶ್, ಸಹಿ ಕಹಾ. ಖೇತ್ ತೊ ಕೇವಲ ಗಾಂವ್ ಮೇ ಹಿ ರಹಿ ಗಯೆ ಹೈ. ಶಹರೋ ಮೇ ತೊ ಖೇತಿ ಕೆ ಲಿಯೆ ಜಮೀನ್ ಭಿ ನಹೀ ಬಚಿ ಹೈ.
1: ಶಹರೋ ಮೇ ತೊ ಬಡಿ ಬಡಿ ಬಿಲ್ಡಿಂಗ್ ಆ ಬನ್ ಗಯಿ ಹೈ,
2: ಮತ್ತೆ ಫ್ಲಾಟ್ ಕೂಡ ಆಗಿದೆ.
3: ಬಚ್ಚು, ತುಮೇ ಪತಾ ಹೈ ಕಿ ಹಮಾರೆ ದೇಶ್ ಕಿ ಜ್ಯಾದಾತರ್ ಜನಸಂಖ್ಯಾ ಕಹಾಂ ರಹತಿ ಹೈ?
2: ಹಳ್ಳಿಯಲ್ಲಿ.
3: ಹಿಂದಿ ಮೇ ಕಹೋ ಕಿ ಗಾಂವ್ ಮೇ ರಹತಿ ಹೈ.
2: ಗಾಂವ್ ಮೇ ರಹತಿ ಹೈ.
3: ಔರ್ ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಕ್ಯಾ ಹೈ?
1: ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಖೇತಿ ಕರ್ನಾ ಹೈ.
2: ಹಾಗೂ ಪ್ರಾಣಿಗಳನ್ನು ಸಾಕುತ್ತಾರೆ.
3: ಹಾಂ, ಭಾರತೀಯ ಗಾಂವ್ ಕೆ ನಿವಾಸಿಯೋ ಕಿ ಆಯ ಕಾ ಮುಖ್ಯ ಸಾಧನ ಕೃಷಿ ಹೈ. ಕುಛ್ ಲೋಗ್ ಪಶುಪಾಲನ್ ಔರ್ ಕುಟೀರ್ ಉದ್ಯೋಗ ಸೇ ಅಪ್ನಿ ಜೀವಿಕಾ ಕಮಾತೆ ಹೈ.
2: ಕುಟೀರ್ ಉದ್ಯೋಗ ಅಂದ್ರೆ ಏನು?
1: ಛೋಟೆ ವ್ಯವಸಾಯ.
3: ಹಾಂ, ಜೋ ಲೋಗ್ ಛೋಟೆ ಛೋಟೆ ಉದ್ಯೋಗ ಕರ್ತೆ ಹೈ, ಜೈಸೆ ಬಢೈ ಕಾ ಕಾಮ್ ಕರ್ನಾ, ಲೋಹಾರ್ ಕಾ ಕಾಮ್ ಕರ್ನಾ, ಕಾಂಚ್ ಕಾ ಕಾಮ್ ಕರ್ನಾ, ಕಢಾಯಿ ಬುನಾಯಿ ಕಾ ಕಾಮ್ ಕರ್ನಾ ಆದಿ. ಅಚ್ಚಾ ಬಚ್ಚೋ, ಯೇ ಬತಾವ್ ಕಿ ಗ್ರಾಮೀಣ ಜೀವನ್ ಕಿ ಕ್ಯಾ ವಿಶೇಷತಾಯೆ ಹೈ?
2: ಹಳ್ಳಿಯ ಜನರು ತುಂಬಾ ಕಷ್ಟ ಪಡುತ್ತಾರೆ.
1: ಸೀದೆ ಸಾದೆ ಹೋತೆ ಹೈ.
3: ಹಾಂ, ಗಾಂವ್ ಕೆ ಲೋಗ್ ಕಠೋರ್ ಪರಿಶ್ರಮ ಕರ್ತೆ ಹೈ, ಸರಳ ಸ್ವಭಾವ ಕೆ ಔರ್ ಉದಾರ ಹೃದಯ ಕೆ ಹೋತೆ ಹೈ. ಔರ್ ಯಹಿ ಗ್ರಾಮೀಣ ಜೀವನ್ ಕಿ ವಿಶೇಷತಾಯೆ ಹೈ. ಭಾರತೀಯ ಕಿಸಾನ್ ಸುಬಹ ಸೇ ಶಾಮ್ ತಕ್ ಖೇತೋ ಮೇ ಕಡೀ ಮೆಹನತ್ ಕರ್ತೆ ಹೈ. ಅಚ್ಚಾ, ತುಮ್ ಕಭಿ ಗಾಂವ್ ಗಯೆ ಹೋ?
1: ಏಕ್ ಬಾರ್ ಅಪ್ನಿ ನಾನಿ ಕೆ ಸಾಥ್ ಗಯಾ ಥಾ.
2: ಮೇಡಮ್, ನಾನಿ ಕೋ ಕನ್ನಡ ಮೇ ಕ್ಯಾ ಕಹತೆ ಹೈ?
3: ನಾನಿ ಕಾ ಮತ್ಲಬ್ ಹೈ ಅಜ್ಜಿ. ನಾನಿ ಯಾನಿ ಮಾ ಕಿ ಮಾ. ಅಚ್ಚಾ ಬತಾವ್, ತುಮ್ನೆ ಗಾಂವ್ ಮೇ ಕ್ಯಾ ದೇಖಾ ಲಕ್ಷ್ಯ?
1: ಗಾಂವ್ ಪಹುಂಚನೆ ಪರ್ ಪಹಲೆ ತೊ ಮೈನೆ ಕೇವಲ ಖೇತ್ ದೇಖೆ, ಬಸ್ ಚಾರೋ ತರಫ್ ಗೋಬರ್ ಕಿ ಬದ್ಬೂ ಆ ರಹೀ ಥಿ.
3: ಇಸ್ಕಾ ಮತ್ಲಬ್ ಹೈ ತುಮೆ ಗಾಂವ್ ಪಸಂದ್ ನಹೀ ಆಯೆ?
2: ಬದ್ಬೂ ಕೆ ಕಾರಣ ಪಸಂದ್ ನಹೀ ಆಯಾ ಹೋಗಾ.
1: ನಹೀ, ಐಸಿ ಬಾತ್ ನಹೀ ಹೈ ಮ್ಯಾಡಮ್. ಉಸ್ ದಿನ ತೊ ಮೈ ಗಾಂವ್ ಪಹುಂಚ ಕರ್ ಸೋ ಹಿ ಗಯಾ ಥಾ, ಲೇಕಿನ್ ಅಗಲೇ ದಿನ ಜಬ್ ಸೋ ಕರ್ ಉಠಾ ತೊ ಮುಝೆ ಗಾಂವ್ ಬಹುತ್ ಅಚ್ಛಾ ಲಗಾ.
2: ಕ್ಯೋ ಅಚ್ಛಾ ಲಗಾ ಬತಾವೋ ನಾ.
1: ಐಸಾ ಲಗಾ ಜೈಸೆ ಮೈ ಸ್ವರ್ಗ ಮೇ ಹೂ.
3: ಐಸಾ ಕ್ಯಾ ದೇಖ ಲಿಯಾ ಥಾ?
1: ಘರ್ ಕೆ ಚಾರೋ ತರಫ್ ಫೂಲ್ ಹಿ ಫೂಲ್ ಖಿಲೆ ಥೆ, ಔರ್ ಜೊ ತಾಜಿ ಹವಾ ಚಲ್ ರಹೀ ಥಿ ವಹ ತೊ ಬಹುತ್ ಹಿ ಅಚ್ಛಿ ಲಗ ರಹೀ ಥಿ.
3: ಹಾಂ, ಗಾಂವ್ ಕಿ ಪ್ರಾಕೃತಿಕ ಛಟಾ ಬಡಿ ಹಿ ಮನೋಹರ್ ಹೋತಿ ಹೈ ಔರ್ ಮನ್ ಕೋ ಮೋಹ ಲೇತಿ ಹೈ. ದೂರ್ ದೂರ್ ತಕ್ ಲಹಲಾಹಾತೆ ಹುವೆ ಹರೇ ಭರೇ ಖೇತ್ ಔರ್ ಚಾರೋ ತರಫ್ ರಂಗ ಬಿರಂಗೆ ಫೂಲ್ ಔರ್ ಉನ್ಕಿ ಫೈಲಿ ಹುಯಿ ಭೀನಿ ಭೀನಿ ಖುಷ್ಬೂ ಮಧೋಶ್ ಹಿ ಕರ್ ದೇತಿ ಹೈ.
2: ಔರ್ ರಂಗ ಬಿರಂಗಿ ತಿತ್ಲಿಯೋ ಜೋ ಫೂಲೋ ಪರ್ ಮಡರಾತಿ ರಹತಿ ಹೈ ಬಹುತ್ ಸುಂದರ್ ಲಗ್ತಿ ಹೈ.
1: ಔರ್ ಮ್ಯಾಡಮ್, ಪಕ್ಷಿಯೋ ಕಿ ಆವಾಜ್ ತೊ ಬಸ್.
3: ಹಾಂ, ಚಾರೋ ತರಫ ಚಹಚಹಾತೆ ಹುವೆ ಪಕ್ಷಿ ಮನ್ ಕೋ ಮೋಹ ಲೇತೆ ಹೈ. ಸಾದಗಿ ಔರ್ ಪ್ರಾಕೃತಿಕ ಶೋಭಾ ಕೆ ಭಂಡಾರ ಇನ್ ಭಾರತೀಯ ಗಾಂವ್ ಕಿ ಅಪ್ನಿ ಹಿ ವಿಶೇಷತಾ ಹೈ. ತುಮ್ನೆ ಗಾಂವ್ ಕೆ ಮಕಾನ್ ದೇಖೆ ಹೈ?
2: ಹಳ್ಳಿಯ ಅಂಗಡಿಗಳು ತುಂಬಾ ಸೂಕ್ಷ್ಮತೆಯಾಗಿರುತ್ತವೆ.
1: ಬಾರಿಶ್ ಆಂಧಿ ಆನೆ ಪರ್ ಟೂಟ್ ಜಾತೆ ಹೈ.
3: ಪಹಲೆ ಗಾಂವ್ ಮೇ ಕಚ್ಚೆ ಮಕಾನ್ ಹೋತೆ ಥೆ ಔರ್ ಬಾರಿಶ್ ಆಂಧಿ ಆನೆ ಪರ್ ಟೂಟ್ ಭಿ ಜಾತೆ ಥೆ. ಕುಚ್ ಗರೀಬ್ ಲೋಗೋ ಕೆ ಮಕಾನ್ ಅಭಿ ಭಿ ಕಚ್ಚೆ ಹೈ. ಲೇಕಿನ್ ಆಜಾದಿ ಕೆ ಬಾದ್ ಖೇತಿ ಕೆ ವಿಕಾಸ್ ಕೆ ಸಾಥ್ ಸಾಥ್ ಗ್ರಾಮ್ಯ ಜೀವನ್ ಕಿ ಗತಿ ಭಿ ಬಡಿ ಹೈ ಔರ್ ಭಾರತ್ ಕೆ ಅಧಿಕಾಂಶ ಗಾಂವ್ ಮೇ ಪಕ್ಕೆ ಮಕಾನ್ ಪಾಯ ಜಾತೆ ಹೈ.
2: ಲೇಕಿನ್ ಅಧ್ಯಾಪಿಕಾ ಜೀ, ಮೇನೆ ಬಹುತ್ ಜಗಹ ದೇಖಾ ಹೈ ಕಿ ಕಿಸಾನ್ ಆಜ್ ಭಿ ಹಲ್ ಔರ್ ಬೇಲ್ ಸೇ ಹಿ ಖೇತಿ ಕರ್ತೆ ಹೈ.
1: ಮೇರಿ ನಾನಿ ಕೆ ಘರ್ ಮೇ ತೊ ಟ್ರ್ಯಾಕ್ಟರ್ ಥಾ.
3: ಯೇ ಬಾತ್ ಸಹಿ ಕಹಿ ರಹೆ ಹೋ ಕಿ ಆಜ್ ಭಿ ಹಲ್ ಮೇ ಬೈಲ್ ಕೋ ಜೋತ್ ಕರ್ ಖೇತಿ ಕಿ ಜಾತಿ ಹೈ. ಪಹಲೆ ತೊ ಕಿಸಾನೋ ಕೆ ಪಾಸ್ ಹರ್ ಔರ್ ಬೈಲ್ ಭಿ ನಹೀ ಹೋತೆ ಥೆ. ಹಲ್ ಔರ್ ಬೈಲೋ ಕೋ ಭಿ ಉನ್ಹೇ ಕಿರಾಯೆ ಪರ್ ಹಿ ಲಾನಾ ಪಡ್ತಾ ಥಾ. ಲೇಕಿನ್ ಆಜ್ ಕಲ್ ಸಭಿ ಕಿಸಾನೋ ಕೆ ಪಾಸ್ ಅಪ್ನೆ ಹಲ್ ಔರ್ ಬೈಲ್ ಹೈ. ಬಹುತೋ ಕೆ ಪಾಸ್ ಟ್ರ್ಯಾಕ್ಟರ್ ಭಿ ಹೈ. ಕಿಸಾನೋ ಕಿ ಆಯೆ ಭಿ ಪಹಲೆ ಸೇ ಜ್ಯಾದಾ ಹೋ ಗಯಿ ಹೈ.
1: ಔರ್ ಗಾಂವ್ ಕಿ ಶಿಕ್ಷಾ ಕೆ ಬಾರೆ ಮೇ ಭಿ ಕುಛ್ ಬತಾಯಿಯೇ ನಾ ಅಧ್ಯಾಪಿಕಾ ಜೀ.
2: ವಹಾ ಸ್ಕೂಲ್ ಹೈ ಯಾ ನಹೀ?
1: ಸ್ಕೂಲ್ ತೊ ಹೈ ಲೇಕಿನ್ ದೂರ್ ದೂರ್ ಹೈ.
3: ಸಹಿ ಸವಾಲ್ ಪೂಛಾ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ಇನ್ನು ಕೃಷಿ ರಂಗ ಕಾರ್ಯಕ್ರಮ 6:51 ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ, ಈ ಕುರಿತಾಗಿ ಡಾಕ್ಟರ್ ಸೌಮ್ಯ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದಗಳು. 7:45 ಕೌಶಲ್ಯ ಭಾರತ ಸ್ಕಿಲ್ ಇಂಡಿಯಾ ಯೋಜನೆ ಕುರಿತು ಹಿರಿಯ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ವಿಷ್ಣುಕಾಂತ ಚಟಪಳ್ಳಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ರಾತ್ರಿ 8:00 ಸಿರಿಗಂಧ, 9:15 ಎಂಎಸ್ ಶ್ವೇತಾ.

ಹಾಡಿರುವ ಭಾವಗೀತೆಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾತ್ರಿ 9:30 ಶ್ರೀಧರ ಹೆಗಡೆ ಅವರಿಂದ ಸಂತೂರು ವಾದನ, ತಬಲಾ ಸಾತ್ ರೂಪಕ್ ಆರ್ ಕಲ್ಲೂರ್ಕರ್. ವನಿತಾ ವಿಹಾರ ರಾತ್ರಿ 10:00 ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 10:30 ಗೀತ ಚಂದ್ರಿಕೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತೆ. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಅವರು, ನಿಮ್ಮ ಹೆಸರು ಏನು ಸರ್? ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಗುರುರಾಜ್ ಗೊಂಬಿ ಇಳಕಲ್ಲಯಿಂದ. ಧಾರವಾಡದಿಂದ ರೇಖಾ ಅವರು, ಧಾರವಾಡದ ಮಂಜುಶ್ರೀ ಅವರು, ಶೋಭಾ ಹಾಸನದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ತೀರ್ಥ ಪ್ರಸಾದ್ ದೊಡ್ಡ ಮೇಟಿ ಕುರ್ಕೆ, ಕೆ ನಾಗರಾಜ್ ಜಂಗಾಲಹಳ್ಳಿ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಮೀನಾಕ್ಷಿ 8ನೇ ಮೈಲಿಯಿಂದ, ಹಾಗೂ ಕಂಠಯ್ಯ ಬಿಬಿ ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ತುಂಬ ಖುಷಿ ಆಗ್ತಿದೆ, ಸಾಕಷ್ಟು ಜನ ಉತ್ತರಗಳನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯ ಚಪ್ಪಾಳೆ. ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತ ಸಮಯ ಆಗಿದೆ 4 ಗಂಟೆ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮನ ಮುಕ್ತಾಯ ಮಾಡುವಂತಹ ಹೊತ್ತು. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. 4 ಗಂಟೆಗೆ ಬೆಂಗಳೂರು ಯೂತ್ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಯುವ ಪ್ರತಿಭೆ ಇದ್ದಾರೆ. ವಿಶೇಷವಾದಂತಹ ಕ್ರೀಡೆ ಅದು. ಸಾಮಾನ್ಯವಾಗಿ ನಾವೆಲ್ಲರೂ ಕೇಳೋದು ತುಂಬ ರೇರ್ ಅನಿಸುತ್ತೆ, ಯಾಕಂದರೆ ಕ್ರೀಡೆ ಅಂದರೆ ಇವಾಗ ಕ್ರಿಕೆಟ್ ಅನ್ನೋ ಆಗ್ಬಿಟ್ಟಿದೆ. ಆದರೆ ಇಂತಹ ವಿಭಿನ್ನವಾದಂತಹ ಟೊಕ್ವಾಂಡೋ ಅನ್ನೋ ಕ್ರೀಡೆಯಲ್ಲಿ ಭಾಗವಹಿಸಿ ಭಾರತಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಂತಹ 13 ವರ್ಷದ ಪೋರ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನು ಆರಂಭಿಸೋಣ. ನೀವು ಕೂಡ ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೇ, ಡಿಡ್ ಯು ನೋ ಓವರ್ ದ ಪಾಸ್ಟ್ 12 ಇಯರ್ಸ್ ಅಂಡರ್ ದ ವಿಷನರಿ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ, ಇಂಡಿಯಾಸ್ ಡಿಫೆನ್ಸ್ ಸೆಕ್ಟರ್ ಹ್ಯಾಸ್ ವಿಟ್ನೆಸ್ಡ್ ಅ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಶನ್. ಫ್ರಮ್ ಬೂಸ್ಟಿಂಗ್ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ಟು ಸ್ಟ್ರೆಂಥನಿಂಗ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್, ಇಂಡಿಯಾ ಇಸ್ ಶೇಪಿಂಗ್ ದ ಫ್ಯೂಚರ್ ಆಫ್ ಡಿಫೆನ್ಸ್ ವಿತ್ ಕಾನ್ಫಿಡೆನ್ಸ್.
2: ಯು ಆರ್ ರೈಟ್. ಇನ್ ದ ಡಿಫೆನ್ಸ್ ಸೆಕ್ಟರ್, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಬಿನ್ ಕ್ರಿಯೇಟಿಂಗ್ ದ ರೈಟ್ ಎನ್ವೈರನ್ಮೆಂಟ್ ಫಾರ್ ಇಂಡಿಯನ್ ಕಂಪನೀಸ್ ಟು ಡಿಸೈನ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಹಾ ಹಾ ಹಾ, ಆಮೇಲೆ ಆಮೇಲೆ.
3: ಹಲೋ
1: ಹಲೋ.
3: ಓ, ನೀನೇನೋ? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡಬೇಕಿತ್ತು.
3: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
4: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
7: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
0: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ಸಮಯ ಆಗಿದೆ 4:05. ಇದು ಸೋಮವಾರದ ಶುಭ ಸಮಯ. ಮಧ್ಯಾಹ್ನ ಕಳಿತ ಸಂಜೆಯತ್ತ ಸಾಕ್ತಾ ಇದ್ದೀವಿ. ಕಾರ್ಯಕ್ರಮ ಆರಂಭ ಆಗ್ತಿದೆ. ಬೆಂಗಳೂರು ಯೂತ್, ನಮ್ಮ ಜೊತೆ ಯುವ ಪ್ರತಿಭೆಯೊಬ್ರು ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಣವ್ ಲೋಕೇಶ್,
2: ನಮಸ್ಕಾರ.
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
1: ಚೆನ್ನಾಗಿದ್ದೀರಾ? ಪ್ರಣವ್ ಲೋಕೇಶ್ ಅವರು ತುಂಬಾ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಇನ್ನು ಕೇವಲ 13 ವರ್ಷದ ಪ್ರಣವ್ ಲೋಕೇಶ್ ಅವರ ಸಾಧನೆ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ನಡೆದಂತಹ ಟಕ್ವಾಂಡೋ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ನಲ್ಲಿ ಇವರು ನಮ್ಮ ಭಾರತಕ್ಕೆ, ನಾಡಿಗೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಂತಹ ಸಾಧಕ. ಪ್ರಣವ್ ಲೋಕೇಶ್ ಅವರೇ, ತಮ್ಮ ವಯಸ್ಸು, ಯಾವ ಕ್ಲಾಸಲ್ಲಿ ಓದ್ತಿದ್ದೀರಾ, ಮೂಲತಃ ನಿಮ್ಮ ಊರು ಯಾವುದು, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀರಾ ಆರಂಭದಲ್ಲಿ?
2: ನನ್ನ ವಯಸ್ಸು 13 ಇಯರ್ಸ್.
1: 13 ವರ್ಷ ಇನ್ನೂ ಓಕೆ. 31 ವರ್ಷದಲ್ಲಿ ಕೂಡ ಮಾಡದವರ ಸಾಧನೆಯನ್ನ ನೀವು ಮಾಡಿದ್ದೀರಾ ಈ ವಯಸ್ಸಲ್ಲಿ. ಕಂಗ್ರಾಚುಲೇಷನ್ಸ್.
2: ಥ್ಯಾಂಕ್ ಯು.
1: ಓಕೆ, ಯಾವ ಸ್ಕೂಲಲ್ಲಿ ಓದ್ತಿದ್ದೀರಾ?
2: ದೀಕ್ಷಾ ಹೆರಿಟೇಜ್ ಸ್ಕೂಲ್, 8th standard.
1: 8th standard ಎಲ್ಲಿ?
2: ತಿಪ್ಟೂರು.
1: ತಿಪ್ಟೂರು ತಾಲೂಕು,
2: ತಿಪ್ಟೂರು ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್.
1: ಹಾ, ಓಕೆ. ನಿಮ್ಮ ಕುಟುಂಬದ ಬಗ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಪೇರೆಂಟ್ಸ್?
2: ನನ್ನ ತಂದೆ ರಿಪೋರ್ಟ್ರು, ನನ್ನ ತಾಯಿ.
1: ಹೆಸರು ಹೇಳಿ ಅವ್ರದ್ದು.
2: ಬಿಂದು ಎಂಪಿ.
1: ತಂದೆ
2: ಲೋಕೇಶ್.
1: ಲೋಕೇಶ್ ಅವರು ಅಂದ್ರೆ ಅವರು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾರೆ, ರಿಪೋರ್ಟರ್ ಅಂದ್ರೆ ಪೇಪರ್ ಗೆ ರಿಪೋರ್ಟರ್. ಓಕೆ. ನಿಮ್ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ? ಸಿಸ್ಟರ್, ಬ್ರದರ್
2: ಇದಾರೆ? ತಂಗಿ ಮಾನುಶ್ರೀ.
1: ಯಾಕೆ ಅವಳು ಕಂಡ ಆಗಲ್ಲ ನಿಮ್ಗೆ? ಹೆಸರು ಹೇಳಿ ಮತ್ತೆ.
2: ಮಾನುಶ್ರೀ.
1: ಮಾನುಶ್ರೀ ಅವ್ರು ಏನ್ ಮಾಡ್ತಿದ್ದಾರೆ?
2: 4th standard.
1: 4th standard ಇದ್ದಾರೆ. ಸಾಮಾನ್ಯವಾಗಿ ಇವಾಗೆಲ್ಲ ಕ್ರೀಡೆ ಅಂದ್ರೆ, ಸ್ಪೋರ್ಟ್ಸ್ ಅಂದ್ರೆ, ಆಟ ಅಂದ್ರೆ ಕ್ರಿಕೆಟ್ ಅಂತ ಅಂತೀವಿ. ಊರು ಊರಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಕೂಡ ಒಂದು ದೊಣ್ಣೆ ತಗೊಂಡು ಒಂದು ಬ್ಯಾಟ್ ತಗೊಂಡು ಇಟ್ಕೊಂಡಿರ್ತಾರೆ ಹುಡುಗರು ಆಟ ಆಡೋಕೆ. ಇದೇನಿದೆ ವಿಭಿನ್ನವಾಗಿ ಕೇಳ್ದನ್ಸ್ತು ನಂಗೇನೋ, ಒಂಥರ ಟಕ್ವಾಂಡೋ ಅಂದ್ರೆ ಜಾಸ್ತಿ ಓದೋದು ಇಲ್ಲ ನಾವು ನ್ಯೂಸ್ ಪೇಪರ್ ತೆಗ್ದಾಗಿಂಥದ್ದೆಲ್ಲ. ಓಕೆ, ನಿಮ್ಗೆ ಹೇಗೆ ಇದ್ರ ಬಗ್ಗೆ ಆಸಕ್ತಿ ಮೂಡ್ತು ಅಂತ?
2: ನನಗೆ ನನ್ನ ದೇಶನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ದೇಶದ

0: ಪರವಾಗಿ ಒಬ್ಬ IAS ಪೊಲೀಸ್ ಇಲಾಖೆ ಅಥವಾ ಆರ್ಮಿ ಸೇರ್ಬೇಕು ಅನ್ನೋ ಒಂದು ಇದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ತಗೊಂಡೋಗಿ ಸೇರಿದ್ದು. ಫಾರ್ ಹೆಲ್ತ್, ಫಿಟ್ನೆಸ್, ಸೆಲ್ಫ್ ಡಿಫೆನ್ಸ್, ಫ್ಯಾಮಿಲಿ ಡಿಫೆನ್ಸ್,
1: ಇಷ್ಟೆಲ್ಲ ದೊಡ್ಡ ಆಲೋಚನೆಗಳಿದೆಯಾ ಇದರಿಂದ?
0: ಹೌದು.
1: ಹಾಗಾದ್ರೆ ಈ ಪುಟ್ಟ ಪೋರನ ಬಾಯಿನಲ್ಲಿ ಎಂತ ದೊಡ್ಡ ದೊಡ್ಡ ಮಾತು ಬಂದಿದೆ. ತುಂಬಾ ದೂರಾಲೋಚನೆ, ದೂರದೃಷ್ಟಿನ ಇಟ್ಕೊಂಡು ಈ ಒಂದು ಗೇಮ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ, ಈ ಒಂದು ಫೀಲ್ಡಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಾ. ಅದ್ರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
3: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
4: ನಿಂದು ಯಾವಾಗಲೂ ಇದ್ದದ್ದೇ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೆ,
7: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
8: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ಕಾರ್ಯಕ್ರಮದಲ್ಲಿದ್ದಾರೆ ಪ್ರಣವ್ ಲೋಕೇಶ್. ಇತ್ತೀಚೆಗೆ ಥೈಲ್ಯಾಂಡ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಟೇಕ್ವಾಂಡೋ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದು ನಮ್ಮ ದೇಶ, ರಾಜ್ಯ ಮತ್ತು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿಗೆ ಕೀರ್ತಿ ತಂದಂತಹ ತಿಪಟೂರು ಪತ್ರಕರ್ತರಾದ ಲಯನ್ ಲೋಕೇಶ್ ಹಾಗೂ ಬಿಂದು ಅವರ ದಂಪತಿಗಳ ಸುಪುತ್ರರು. ತಾವು ತಮ್ಮ ಶಾಲೆ ಬಗ್ಗೆನೂ ಹೇಳ್ತಾ ಇದ್ರಿ, ಸಾಕಷ್ಟು ಸಪೋರ್ಟ್ ಮಾಡಿದೆ ಅಂತ ಹೇಳಿ. ದೆನ್ ಕೋಚಿಂಗ್ ತಗೋತಿರೋಂಥ ಶಾಲೆ ಗುರುಗಳು, ಇದ್ರ ಬಗ್ಗೆ ತಿಳಿಸ್ಕೊಡಿ.
1: ನನ್ನ ಶಾಲೆ ದೀಕ್ಷಾ ರಿಟೇಜ್ ಸ್ಕೂಲ್. ನನ್ನ ಟೇಕೊಂಡೋ ಕೋಚ್ ವಿನಯ್ ಸರ್, ಮತ್ತು ನಮ್ಮ ಟೇಕೊಂಡೋನ ಶಾಲೆ ಹೆಸರು ಜಯಮಾರುತಿ ಟೇಕೊಂಡೋ.
0: ನೀವು ಹೇಳ್ತಿದ್ರಿ ನಾನು ಸೆಲ್ಫ್ ಡಿಫೆನ್ಸಿಗೆ, ಫ್ಯಾಮಿಲಿ ಡಿಫೆನ್ಸಿಗೆ, ಮತ್ತು ಮುಂದೆ ಆರ್ಮಿಗೆ ಸೇರೋದಕ್ಕೆ ಬೇರೆ ಬೇರೆ ಕೆಲಸಗಳಲ್ಲಿ ನಾನು ಸೇರಬೇಕು ಅಂತಂದರೆ, ಇದು ನನಗೊಂದು ರೀತಿ ಹೆಲ್ತ್ ಮತ್ತು ಫಿಟ್ನೆಸ್ಸಿಗೆ ಹೆಲ್ಪ್ ಆಗುತ್ತೆ ಈ ಒಂದು ಕ್ರೀಡೆ ಟೇಕ್ವಾಂಡೋ ಅಂತ ಹೇಳ್ತೀರಿ, ಹೇಗೆ ಅದು ಹೆಲ್ಪ್ ಆಗುತ್ತೆ ಅಂತ ನಮಗೆ ತಿಳಿಸ್ಕೊಡಿ. ಮತ್ತು ಈ ಕ್ರೀಡೆ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅನ್ನೋರಿಗೂ ಕೂಡ ತಾವು ಅದ್ರ ಬಗ್ಗೆ ಮಾಹಿತಿ ಕೊಡಿ.
1: ಫಿಟ್ನೆಸ್ಸು
0: ಹಾಂ, ಟೇಕ್ವಾಂಡೋ ಅಂದರೆ ಹೇಗಿರುತ್ತೆ, ಅದರಲ್ಲಿ ಏನೇನಿರುತ್ತೆ?
1: ಫೈಟಿಂಗು, ಪೂಮ್ಸೆ,
0: ಕಿಕ್ಸ್
1: ಕಿಕ್ಸ್ ಇರುತ್ತೆ, ಆಮೇಲೆ ಪಂಚಸ್ಸು, ಬ್ಲಾಕ್ಸು, ಜೊತೆಗೆ ಇನ್ನು
0: ಇಷ್ಟು ಕಲ್ತೀರಾ ಟೇಕ್ವಾಂಡೋ? ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಾ?
1: ನಾನು ನನ್ನ ವಯಸ್ಸು ಅವಾಗ 8 ಇಯರ್ಸಿಂದ.
0: ಓಕೆ, 8ನೇ ವರ್ಷದ ವಯಸ್ಸಿನಿಂದ ಶುರು ಮಾಡಿದ್ದೀರಾ ಹಾಗಾದರೆ, ಇನ್ನೊಂದು 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಬರ್ತಿದ್ದೀರಾ?
1: ಹೌದು.
0: ಹೇಗೆ ನಿಮ್ಮ ಗುರುಗಳ ಸಪೋರ್ಟ್ ಆಗಿರ್ಬೋದು, ಶಾಲೆ ಸಪೋರ್ಟ್ ಇದಕ್ಕಿದೆ ಅಂತ?
1: ಸೊ ನಾನು ಸ್ಟಾರ್ಟಿಂಗ್ ಈ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ತಂದೆ ತಾಯಿಂದ ನನಗೆ
0: ಗುರುಗಳಾಗಿದ್ರ?
1: ಹೌದು.
0: ಹೇಗೆ ತಿಳಿಸ್ಕೊಡಿ.
1: ಫಸ್ಟು ತೇಕೊಂಡಂದ್ರೆ ನಾನು ಪಂಚಸ್ ಇರುತ್ತೆ, ಫೈಟು ಬೇಡ ಅಂತ ಇದ್ದೆ. ಏನಾಗಲ್ಲ, ನಿನ್ ಕೈಲಿ ಆಗುತ್ತೆ ಮಾಡು ಅಂತ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಈವನ್ ನನ್ನ ತಂಗಿ ಕೂಡ ಸಪೋರ್ಟ್ ಮಾಡಿದ್ಲು.
0: ಓಕೆ.
1: ಅವಾಗ ನಾನು ಜಾಯ್ನ್ ಆದಾಗ ನನ್ನ ಸರ್ ಕೂಡ ಅದಕ್ಕೊಂದು ಮೇನ್ ಪಾತ್ರ.
0: ಅವರು ಕೂಡ ತುಂಬ ನಿಮಗೆ ವಿಷಯ ತಿಳಿಸಿ
1: ಹೌದು
0: ತಮ್ಮ ಶಿಷ್ಯನಾಗಿ ಮಾಡ್ಕೊಂಡಿದ್ದಾರೆ. ಸುಮಾರು ಎಷ್ಟು ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿದ್ದೀರಿ ಅಂತ ಕೇಳೋಕ್ಕಿಂತ ಮುಂಚೆ, ಹೇಗೆ ನೀವು ಶಾಲೆಗೆ ಹೋಗ್ತಿದ್ರೆ, ಈಗ 8th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಬೆಳ್ಳಿ ಪದಕ ತೆಗೆದುಕೊಂಡಿದ್ದೀರಾ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಈ ಕೋಚಿಂಗು ಶಾಲೆ ಎಲ್ಲ?
1: ಸೊ ನಂದು ಬ್ಯಾಚಸ್ ಇರುತ್ತೆ, ನಮ್ಮ ಕ್ಲಾಸ್ದು ಈವ್ನಿಂಗ್ ಬ್ಯಾಚ್, ಮಾರ್ನಿಂಗ್ ಬ್ಯಾಚ್ ಅಂತ. ಮಾರ್ನಿಂಗ್ ಬ್ಯಾಚ್ ನಾನು ಅಟೆಂಡ್ ಆಗ್ತಾ ಇದ್ದೆ 6:30 to 8.
0: ಓಕೆ.
1: ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ,
0: 4 ದಿನ ಇರುತ್ತಾ?
1: ಮತ್ತೆ ಸಂಡೇ 7:30 to 10.
0: ಓಕೆ.

0: ಸೊ ಅಲ್ಲಿ ಮುಗಿಸ್ಕೊಂಡು ನೀವು ಶಾಲೆಗೆ ಹೋಗ್ತೀರಿ. ಆರೂವರೆಗೆ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ ಪ್ರಣವ್?
1: 5:30.
0: 5:30 ಎವ್ರಿ ಡೇ ಅಂದ್ರೆ ಏನು, ನೀವು ಟ್ಯೂಸ್ಡೇ ಹೇಳಿದ್ರಿ ಅಲ್ವಾ, ಟ್ಯೂಸ್ಡೇ ಇಂದ ಫ್ರೈಡೇ ವರೆಗೂ,
1: ಎಕ್ಸೆಪ್ಟ್ ಟ್ಯೂಸ್ಡೇ ಟು ಫ್ರೈಡೇ, ಅದರ್ಸ್ ಡೇ ಆಲ್ಸೋ
0: ನೀವು ಅಷ್ಟೇ ಸಮಯಕ್ಕೆ ಎದ್ದೇಳ್ತಿದ್ರಿ. ಹೇಗೆ ಅನ್ನಿಸ್ತಿದೆ ನೀವು ಸೇರ್ಕೊಂಡ ನಂತರ? ಸೇರ್ಕೊಳ್ಳೋಕ್ಕಿಂತ ಮುಂಚೆ ಹೇಗೆ ಅನ್ಕೊಂಡಿದ್ರಿ, ಸೇರ್ಕೊಂಡ ನಂತರ ಹೇಗೆ ಅನ್ನಿಸ್ತು, ಬದಲಾವಣೆ ಹೆಂಗೆ ಕಾಣಿಸ್ತು ಅಂತ?
1: ಸೇರ್ಕೊಳ್ಳೋದ್ಕಿಂತ ಮುಂಚೆ ನಾನು ಸೇರೋದಕ್ಕಿಂತ ಮುಂಚೆ ಅಭ್ಯಾಸಗಳು ಇರಲೇ ಇಲ್ಲ.
0: ಓಕೆ.
1: ಓದು, ಗೇಮ್ಸು, ಕ್ರಿಕೆಟು, ಅದು ಇದು ಇತ್ತು. ಅದು ಬಂದ್ಮೇಲೆ ಒಂದು ಡಿಸಿಪ್ಲಿನ್, ಮಾತಾಡೋ ಮಾತಾಗಿರ್ಬೋದು, ಎಲ್ಲದರಲ್ಲೂ ಚೇಂಜ್ ಆಗ್ತದೆ, ರೆಸ್ಪೆಕ್ಟ್ ಬಂತು. ಅದು ಅದರಿಂದ
0: ನಿಮಗೂ ರೆಸ್ಪೆಕ್ಟ್ ಬಂತು, ನೀವು ಬೇರೆಯವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು.
1: ಹೌದು.
0: ಓಕೆ.
1: ಇವನ್ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಎಲ್ಲರೂ.
0: ಸೊ ಹೇಗೆ ನಮ್ಮನ್ನ ನಾವು ಬೇರೆಯವ್ರ ಮುಂದೆ ಪ್ರೆಸೆಂಟ್ ಮಾಡ್ಕೋಬೇಕು, ನಮ್ಮ ಬಿಹೇವಿಯರ್ ಹೇಗಿರ್ಬೇಕು ಅನ್ನೋದು ಕೂಡ ನಿಮ್ಗೆ ಅದರಿಂದ ತಿಳಿದು ಬಂತು.
1: ಹೌದು.
0: ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ. ಇನ್ನೊಂದು ಚೂರು ಪಿಕಪ್ ಆಗಬೇಕು, ನೆಕ್ಸ್ಟ್ ಈ ಬ್ರೇಕ್ ಮುಗಿದ ನಂತರ ನೆಕ್ಸ್ಟ್ಗೆ ಪಿಕಪ್ ಆಗ್ತೀರಾ ಅನ್ಕೋತೀನಿ. ಕೇಳ್ತಾರೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ನಮ್ಮ ಜೊತೆ ಇದ್ದಾರೆ ಪ್ರಣವ್ ಲೋಕೇಶ್, ಇದು ಬೆಂಗಳೂರು ಯೂತ್ ಕಾರ್ಯಕ್ರಮ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
3: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲಿ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
2: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
3: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
2: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
4: ಜನ ಕಲ್ಯಾಣಕ್ಕೆ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಣವ್ ಲೋಕೇಶ್ ಅವರು ಟೇಕ್ವಾಂಡೋ ಕ್ರೀಡಾಪಟು ನಮ್ಮ ಜೊತೆ ಇದ್ದಾರೆ. ಬೆಳ್ಳಿ ಪದಕವನ್ನು ಅಂತಾರಾಷ್ಟ್ರೀಯ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಗಳಿಸಿದ್ದಾರೆ. ಅವರ ಎದೆ ಮೇಲೆ ಕಾಣ್ತಾ ಇದೆ ನನಗೆ ಆ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜ ಇರ್ತಕ್ಕಂಥ ಜಾಕೆಟ್. ಹೆಂಗ ಅನ್ಸುತ್ತೆ ಇವನ್ನೆಲ್ಲ ಹಾಕೊಂಡಾಗ ನಿಮ್ಗೆ, ನಮ್ಮ ರಾಷ್ಟ್ರವನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದಾಗ
2: ತುಂಬಾ ಹೆಮ್ಮೆ ಇದೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ನಮ್ಮ ಇಂಡಿಯಾ ದೇಶದ ಫ್ಲಾಗ್ ಹಾಕೊಂಡಿದ್ದೀನಲ್ಲ, ಅದು ನಂಗೊಂದು ಹೆಮ್ಮೆ ಇದೆ.
1: ಈ ಟೇಕ್ವಾಂಡು ಮತ್ತೆ ಮಾರ್ಷಲ್ ಆರ್ಟ್ಸ್ ಕರಾಟೆ ನೋಡಿದಾಗ ನೋಡೋಂಥವ್ರಿಗೆ, ಅಂದ್ರೆ ಅದ್ರ ಬಗ್ಗೆ ಎಷ್ಟು ಹೆಚ್ಚು ಜ್ಞಾನ ಇಲ್ಲ ಅಂತ ಅಂದವರಿಗೆ ಸೇಮ್ ಅಂತ ಅನ್ಸುತ್ತೆ. ಬಟ್ ಆದರೂ ಕೂಡ ಅವುಗಳಲ್ಲಿ ಸ್ವಲ್ಪನಾದ್ರೂ ಅಂದ್ರೆ ಕೆಲವೊಂದು ರೂಲ್ಸ್ ಆಗಿರ್ಬೋದು, ಅಂಶಗಳಾಗಿರ್ಬೋದು, ಡಿಫ್ರೆನ್ಸಸ್ ಇರುತ್ತೆ, ವಿಭಿನ್ನತೆ ಇರುತ್ತೆ. ನೀವು ಗಮನಿಸಿದಾಗ ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ವಯಸ್ಸಿಗೆ ಏನೇನು ಡಿಫ್ರೆನ್ಸ್ ಅನ್ನ ನಮ್ಗೆ ಹೇಳ್ಕೊಡ್ತೀರಾ?
2: ಟೇಕ್ವಾಂಡೋ ಅಂತ ಬಂದ್ರೆ ಸಿಕ್ಕಾಬಟ್ಟೆ ರೌಂಡ್ಸ್ ಬರುತ್ತೆ. ಸೊ ಎಷ್ಟೊಂದು ಜನ ಅಪೋನೆಂಟ್ಸ್ ಮೇಲೆ ಆಡ್ಬೇಕು, ಸಿಕ್ಕಾಬಟ್ಟೆ ಕಷ್ಟ ಇದೆ. ಟೇಕ್ವಾಂಡೋ ಅಂತಂದ್ರೆ ಇವಾಗ ಯಾರೋ ಹೇಳ್ಬೋದು ಏ ಟೇಕ್ವಾಂಡೋ ಈಸಿ, ಬಟ್ ಅದು ನಿಜವಾಗ್ಲೂ ಇಲ್ಲ. ಟೇಕ್ವಾಂಡೋ ಅಂದ್ರೆ ಈ ಕರಾಟೆ ಮಾರ್ಷಲ್ ಆರ್ಟ್ಸ್ ತರ ಈಸಿ ಇಲ್ವೇ ಇಲ್ಲ. ಇವಾಗ ನಾವು ಫೈಟ್ ಆಡ್ಬೇಕಾದ್ರೆ ಬೈ ಮಿಸ್ ಆಗಿ ಫೇಸ್ ಗೆಲ್ಲರ್ ಬಿತ್ತಲ್ ಇಂಜುರಿ ಆಯ್ತು,
1: ಹೌದು,
2: ನಮ್ ಲೈಫ್ ಮತ್ತೆ ಕಟ್ಕೊಳಕ್ ಒಂದ್ ಚಾನ್ಸ್ ಇರುತ್ತೆ, ಎಲ್ಲರೂ ಡ್ಯಾಮೇಜ್ ಆದ್ರೆ ಆಗಲ್ಲ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಫುಲ್ ಸೇಫ್ಟಿ ಇರುತ್ತೆ.
1: ಓಕೆ,
2: ಅದೊಂದು ಪಂಚಸ್, ಅದು ಎಲ್ಲ ಬ್ರೇಕಿಂಗ್ಸ್ ಪಂಚಸ್, ಅದ್ರಲ್ಲಿ ಫೈಟ್ ಬರಲ್ಲ. ನಮ್ದ್ರಲ್ಲಿ ಏನ್ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾರೋ ಅದ್ರಲ್ಲೂ ಅದೇ ಹೇಳ್ಕೊಡ್ತಾರೆ, ಬಟ್ ಕಿಕ್ಸ್ ಡಿಫ್ರೆನ್ಸ್.
1: ಓಕೆ,
2: ನಾವು ರೋಲಿಂಗ್ ಹೊಡಿಯೋದು, ಬ್ಯಾಕ್ ಕಿಕ್

0: ರಿಸ್ಕ್ ಅವೆಲ್ಲ ಫುಲ್ ಡಿಫ್ರೆನ್ಸ್ ಬರುತ್ತೆ, ಪಂಚಸ್ ಡಿಫ್ರೆನ್ಸ್ ಬರುತ್ತೆ.
1: ಸೊ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತೀರಾ?
0: ಹೌದು.
1: ಓಕೆ, ನಿಮ್ಮ ಏನು ಜರ್ನಿನ ಗಮನಿಸುವಾಗ ತಾವು ಕರಾಟೆಯಲ್ಲೂ ಕೂಡ ಚಾಂಪಿಯನ್ ಅಂತ ಹೇಳ್ತಿದ್ದಿ, ಸಾಕಷ್ಟು ಬೆಲ್ಟ್ಗಳನ್ನು ಹೊಂದಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲು ಅದನ್ನು ಕಲಿತು ಇಲ್ಲಿ ಬಂದಿದ್ದ ಹೇಗೆ ಅಂತ?
0: ಇಲ್ಲ, ಮೊದಲು ಅಲ್ಲೇ ಹೋಗಿ ಕಲ್ತಿತ್ತು. ಫಸ್ಟು ವೈಟ್ ಬೆಲ್ಟ್, ಆಮೇಲೆ ಎಲ್ಲೋ ಗ್ರೀನ್, ಗ್ರೀನ್ ಒನ್, ರೆಡ್, ರೆಡ್ ಒನ್, ರನ್ನಿಂಗ್ ಇವಾಗ ರೆಡ್ ಒನ್, ಈ ಮಂತ್ ಬ್ಲ್ಯಾಕ್ ಬೆಲ್ಟ್ ಎಕ್ಸಾಮ್
1: ಇದೆ.
0: ಇದೆ
1: ಹೇಗನ್ಸಿದೆ? ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀರಾ ಮುಂದೆ?
0: ತುಂಬ ಖುಷಿ ಇದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ಇನ್ನೂ ಬಡವ್ರ ಮಕ್ಕಳಿಗೆ ಎಲ್ಲರಿಗೂ ನನ್ನಲ್ಲಿ ಇರೋ ವಿದ್ಯೆನ ಅವ್ರಿಗೂ ತುಂಬಬೇಕು, ಅವರು ಆಡಬೇಕು, ಅವ್ರ ಸೆಲ್ಫ್ ಡಿಫೆನ್ಸ್ಗೆ ಅವ್ರು ಕಲಿಬೇಕು ಅನ್ನೋ ಒಂದಿದೆ.
1: 13 ವರ್ಷದ ಪೋರನ ಬಾಯಿಲೆ ಅಂತ ದೊಡ್ಡ ದೊಡ್ಡ ಮಾತುಗಳು ಬರ್ತಿದೆಪ್ಪ, ಕೇಳಕ್ಕೆ ಖುಷಿ ಆಗ್ತಿದೆ. ಹೇಳ್ತಿದೆ 5 ಎದ್ದು ಹೇಳ್ತಿದ್ದೆ ನಾನು, ಬರೀ ನನ್ನ 4 ದಿನದ ಅಭ್ಯಾಸಕ್ಕಷ್ಟೇ ಇಲ್ಲ, ಎಲ್ಲ ದಿನ ಅದೇ ಟೈಮಿಗೆ ಎದ್ದೇಳೋದು ಅಂತ ಹೇಳಿ.
0: ಹೌದು.
1: ನಿಮ್ಮ ಈ ಕ್ರೀಡೆಯ ಜೊತೆ ಜೊತೆಗೆ ಶಾಲಾ ದಿನಗಳು, ಅಲ್ಲಿ ಎಕ್ಸಾಮ್ಸು, ಟೆಸ್ಟು, ಸಿಲೆಬಸ್ಸು ಎಲ್ಲ ಇರುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ?
0: ಮಾರ್ನಿಂಗ್ 5:30 ಎದ್ದಾಗ 6:30 ಕ್ಲಾಸ್ ಇರೋದು, 10 ಫ್ರೆಶ್ ಅಪ್, ಎಕ್ಸೆಪ್ಟ್ 20 10 ಮೆಡಿಟೇಷನ್, 20 ಓದೋದು. ಸೊ ಡೈಲಿ ಒಂದೊಂದು ಸಬ್ಜೆಕ್ಟ್ ತೆಕ್ಕೊಂಡು ಇದ್ದಿದ್ದ ದಿನ ಮಾತ್ರ 20 ಅದರ್ ದೆನ್ 1.5 2 hours ಮಾರ್ನಿಂಗು.
1: ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ? ಯಾಕಂದ್ರೆ ನಿಮ್ ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾ ಇರಬೇಕಾಗುತ್ತೆ. ಮನೇಲೆಲ್ಲ ಹೇಗೆ ಸಪೋರ್ಟ್ ಇದೆ ತಮಗೆ? ನಿಮ್ಮನ್ನ ಆ ಕಡೆನೂ ಟ್ರೈನಿಂಗ್ ಕಳಿಸ್ಬೇಕು, ಶಾಲೆಗೂ ಕಳಿಸ್ಬೇಕು, ಎಕ್ಸಾಮ್ಸ್ ಪ್ರಿಪೇರ್ ಮಾಡಬೇಕು, ಬೇರೆ ಎಲ್ಲ ಒಂದ್ ಕಡೆ ಕಾಂಪಿಟೇಷನ್ ಇದ್ರೆ ಅಲ್ಲಿಗೂ ಕರ್ಕೊಂಡು ಹೋಗ್ಬೇಕು, ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ, ಬೆಂಬಲವಾಗಿ ನಿಂತಿದ್ದಾರೆ ಮನೆಯಲ್ಲಿ?
0: ನನ್ನ ತಂದೆ ತಾಯಿ, ಇವಾಗ ನನ್ನ ತಂದೆ ಕ್ಲಾಸಿಗೆ ಬಿಡೋದಾಗಿರ್ಬೋದು, ಕರ್ಕೊಂಬರೋದು, ಎಲ್ಲಾದ್ರಲ್ಲೂ ಜೊತೆಗೆ ನಿಂತಿದ್ದಾರೆ ನನ್ನ ತಂದೆ ತಾಯಿ. ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅವ್ರ ಜೊತೆಗೆ ಅವರಿಬ್ಬರನ್ನ ನಮ್ಮ ಅಜ್ಜಿ ತಾತ ಬಿಟ್ಟು ನನಗೆ ಮೇನ್ ಅಂತ ಅಂದರೆ ಒಂದು ಸ್ಫೂರ್ತಿಯಾಗಿರೋದು ಅಂದರೆ ನಮ್ಮ ಡಾಕ್ಟರ್ ಅಂಕಲ್ ಕುಮಾರ್ ಹಾಸ್ಪಿಟಲ್ ತಿಪ್ಟೋರು ಶ್ರೀಧರ್ ಅಂಕಲ್, ಮತ್ತು ನನ್ನ ಕೋಚ್ ವಿನಯ್ ಸರ್ರು, ಜೊತೆಗೆ ನವೀನ್ ಸರ್ರು, ಗೀತಾ ಮ್ಯಾಮು,
1: ಅಂದರೆ ಕ್ಲಾಸಲ್ಲಿ ಶಾಲೆಯಲ್ಲಿ ಟೀಚರ್ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿದ್ದಾರೆ.
0: ಏರುಪೇರುಗಳೆಲ್ಲ ಏನಾಗಲ್ಲ, ನಿನ್ನ ಕೈಲಿ ಆಗುತ್ತೆ ಮಾಡು ಅನ್ನೋ ಒಂದು, ಮುಂದೆ ಪುಷ್ಅಪ್ ಮಾಡಿ ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀನಿ.
1: ಓಕೆ, ಬೆಳ್ಳಿ ಪದಕ ತೆಗೆದುಕೊಂಡಿದ್ರ ಇತ್ತೀಚೆಗಿನ ಇಂಟರ್ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ಶಿಪ್.
0: ಹೌದು.
1: ಕ್ಲಾಸಲ್ಲಿ ಯಾವ ಗ್ರೇಡು, ಎಷ್ಟು ಮಾರ್ಕ್ಸ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ?
0: ಅಂದರೆ
1: ಅಂದರೆ ಕ್ಲಾಸ್ ಸಿಲೆಬಸ್ ಅಲ್ಲಿ ಅಧ್ಯಯನ ಮಾಡುವಾಗ ಅಲ್ಲಿ ಯಾವ ಥರದ ಸ್ಟೂಡೆಂಟ್ ಅವು ಅಂತ, A+A, B+B
0: ಎ
1: ಇರ್ತೀರಾ ಯಾವಾಗ್ಲೂ? ಓಕೆ, ಅಂದ್ರೆ ಎಲ್ಲಾ ಕಡೆನು ಕೂಡ ಟಾಪ್ ಅಲ್ಲಿ ಇರಕ್ಕೆ ಬಯಸ್ತಿದ್ದೀರಾ, ಟಾಪ್ ಅಲ್ಲಿ ಇರ್ತೀರಾ?
0: ಹೌದು.
1: ಓಕೆ, ಮತ್ತಷ್ಟು ಟಾಪಿಗೆ ಹೋಗ್ತಾ ಇರ್ಬೇಕು ನೀವು ಅಂತ ನಾವು ಆಶಿಸ್ತಾ ಮಾತುಕತೆನ ಮುಂದುವರಿಸೋಣ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ FM ರೇನ್ಬೋ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಯೂತ್ ನಲ್ಲಿ ಪ್ರಣವ್ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಾ ನೀವು ಹೇಳ್ತಾ ಇದ್ರಿ ಏನೆಲ್ಲ ಆಂಬಿಷನ್ಸ್ ಇದೆ, ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ, ಹೇಗೆ ನಾನು ಶಾಲೆ ಮತ್ತು ಈ ತರಬೇತಿ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಈಗ ಕಾಂಪೀಟ್ ಮಾಡಿದ್ದೀರಾ ಅಂತಂದ್ರೆ ಅದಕ್ಕೆ ತಯಾರಿ ಕೂಡ ತುಂಬಾ ದಿನಗಳಿಂದನೇ ಇರುತ್ತೆ. ಆ ಗುರಿ ಉದ್ದೇಶನ ಸಾಧಿಸೋಕೆ ಕಠಿಣವಾದಂತಹ ಪ್ರಾಕ್ಟೀಸ್ ಅನ್ನ ನೀವು ಮಾಡಿರ್ತೀರಾ. ಹೇಗೆ ನೀವು ಈ ಒಂದು ಟೇಕ್ವಾಂಡೋ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ತಯಾರಿ ಮಾಡ್ಕೊಂಡಿದ್ದು ಹೇಗಿತ್ತು?
4: ನಾನು ಫಸ್ಟ್ ಬ್ಯಾಂಗ್ಳೂರ್ ಪ್ರಿನ್ಸ್ ಕಪ್ ಅಲ್ಲಿ ಆಡ್ಬೇಕಾದ್ರೆ ಒಂದು ಲಾಸ್ಟ್ ರೌಂಡ್ ಅಲ್ಲಿ ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಇಂದ ಸೋತೆ. ಅವಾಗ
1: ಎಷ್ಟು ದಿನದ ಹಿಂದೆ?
4: 2 ಇಯರ್ಸ್ ಬ್ಯಾಕ್.
1: ಓಕೆ.
4: ಅವಾಗ ಜಪಾನ್ ಅಲ್ಲಿ ಇತ್ತು, ಅದಕ್ಕೆ ಸೆಲೆಕ್ಟ್ ಆಗ್ಲಿಲ್ಲ, ಅದು ಸೋತ್ನಲ್ಲ ಅಂತ ಹೇಳಿ. ಅವಾಗ ನಾನು ನಮ್ಮ ಕ್ಲಾಸ್ ನಮ್ಮ ಅಕಾಡೆಮಿಯಿಂದ ಸ್ವಲ್ಪ ಜನ ಸೆಲೆಕ್ಟ್ ಆಗಿದ್ರು. ನಾನು ಅವ್ರನ್ನ ನೋಡಿ ಅವ್ರ ಥರ ನಾನು ಸೆಲೆಕ್ಟ್ ಆಗಬೇಕಲ್ವಾ, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇವಾಗ

0: ಸ್ಕೂಲ್ ಕಡೆಯಿಂದ ಸಿ ಬಿ ಎಸ್ ಸಿ ಆಡಿದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ನಾನು ಗೋಲ್ಡ್ ಮೆಡಲ್ ಆಯ್ತು, ಅದರಿಂದ ಸೆಲೆಕ್ಟ್ ಆದೆ. ಮತ್ತೆ ಬ್ಯಾಂಗ್ಳೂರ್ ಪ್ರಿನ್ಸ್ ಕಪ್ ಅಲ್ಲಿ ಕೂಡ ಗೋಲ್ಡ್. ಅವಾಗ ಸೆಲೆಕ್ಟ್ ಆದಾಗ ಅನ್ನಿಸ್ತು ನಾನು ಅವತ್ತು ಎಷ್ಟು ಹಾರ್ಡ್ ವರ್ಕ್, ಶ್ರಮ ಎಷ್ಟು ನಂದು ಇತ್ತು. ಅದಕ್ಕೆ ಇದೊಂದು ಇದೊಂದು ಪ್ರತಿಫಲವಾಗಿ ಸಿಕ್ಕಿದೆ.
1: ಪದಗಳು ಹುಡುಕ್ತಿರಲ್ಲ ನೀವು. ಓಕೆ,
0: ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಬರೀ ಹಂಗ ಸುಮ್ ಸುಮ್ನೆ ಆಗಲ್ಲ. ದೊಡ್ಡವರ ಆಶೀರ್ವಾದ, ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನಮ್ಮ ರಿಲೇಷನ್ಸ್
1: ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಾಕ್ಟೀಸ್.
0: ಹೌದು, ನಾನು
1: ಮತ್ತೆ
0: ಶ್ರಮದಿಂದ ಒಂದು ಬಂದಿರೋದದು.
1: ಖಂಡಿತ ಖಂಡಿತ, ತಾವ್ ಹೇಳ್ತಾ ಇದ್ರಿ ಬೆಂಗಳೂರು ಪ್ರಿನ್ಸ್ ಕ್ಲಬ್ ಕಪ್ ಅಲ್ಲಿ ತಾವ್ ಹೇಗೆ ಒಂದು ಮಾರ್ಕ್ಸ್ ಇಂದ ಅಥವಾ ಒಂದು ಅಂಕದಿಂದ ಹೋದ್ರಿ, ಇವಾಗ ಬೇಸರ ಆಯ್ತು. ಅದು ನಿಮ್ಗೆ ಇನ್ನೇನೋ ಸಾಧಿಸ್ಬೇಕು ಅನ್ನೋದಕ್ಕೆ ಆ ಸೋಲು ನಿಮ್ಮಲ್ಲಿ ಒಂದು ಗೆಲುವಿಗೆ ಕಿಚ್ಚ ಹಚ್ತು ಅಲ್ವಾ?
0: ಹೌದು,
1: ಇಂಥದ್ದು ಅನೇಕ ಸಂದರ್ಭಗಳಲ್ಲಿ ನೀವು ಫೇಸ್ ಮಾಡಿರ್ತೀರಾ. ನಿಮ್ಮ ಲಿಸ್ಟ್ ಗಳನ್ನ ನಾವು ನೋಡ್ತಾ ಇದ್ದೆ, ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ ಅಂತ. 2022 ತಾವ್ ಆಕ್ಟಿವ್ ಇದ್ದೀರಾ, ಬೆಂಗಳೂರು ಪ್ರಿನ್ಸ್ ಕಪ್ ಬ್ರಾಂಜ್ ಮೆಡಲ್ ತೆಗೆದುಕೊಂಡಿದ್ದೀರಾ. ಹಾ, 2022 ಮಂಗಳೂರು ತುಳುನಾಡು ಕಪ್ ಗೋಲ್ಡ್ ಸಿಲ್ವರ್ ಮತ್ತೆ ಬ್ರಾಂಜ್ ಮೆಡಲ್, ಕರ್ನಾಟಕ ಸ್ಟೇಟ್ G4 ಬೆಂಗಳೂರಲ್ಲಿ ಗೋಲ್ಡ್ ಸಿಲ್ವರ್ ಮೆಡಲ್ ತಗೊಂಡಿದ್ದೀರಾ. ಪ್ರಿನ್ಸ್ ಕಪ್ ಬೆಂಗಳೂರಲ್ಲಿ ಮತ್ತೆ ಸಿಲ್ವರ್, ಬೆಂಗಳೂರು ಪ್ರಿನ್ಸ್ ಕಪ್ ಅಲ್ಲಿ ಗೋಲ್ಡ್ ಮೆಡಲ್, ಮಹಾರಾಷ್ಟ್ರ CBSE ಅಲ್ಲಿ ಗೋಲ್ಡ್, ಬೆಂಗಳೂರು ಪ್ರಿನ್ಸ್ ಕಪ್ ಗೋಲ್ಡ್ ಮೆಡಲ್. ದೆನ್ ಈಗ ಇಲ್ಲಿ ನಡೆದಿದ್ದು ಥೈಲ್ಯಾಂಡ್ ಅಲ್ಲಿ, ಹೇಗೆ ಅನ್ನಿಸ್ತು ವಿದೇಶ ಪ್ರವಾಸ ಕೇಳಬೇಕು ನಾನು.
0: ತುಂಬಾ ಚೆನ್ನಾಗಿತ್ತು, ಅದು ಒಂಥರ ಇನ್ನೊಂದು ಎಕ್ಸ್ಪೀರಿಯನ್ಸ್. ಈ ನಮ್ಮ ದೇಶದ ಫ್ಲಾಗ್ ಹಾಕೊಂಡು ಅಲ್ಲೆಲ್ಲ ಓಡಾಡೋದು ಅದೊಂದು ಹೆಮ್ಮೆ ಇದೆ. ನಾವು ಇಂಡಿಯಾದಿಂದ ಬಂದಿದೀವಿ ಅಂದಾಗ ಅವರು ಕೂಡ ಅಲ್ಲಿರೋರು ಕೂಡ ಖುಷಿ ಪಟ್ರು. ಸೊ ಅಲ್ಲಿ ಇದ್ದಾಗ ಅನ್ನಿಸ್ತು ನಂಗೆ ಇನ್ನೂ ತುಂಬಾ ದೊಡ್ಡ ಅಚೀವ್ಮೆಂಟ್ ಮಾಡಬೇಕು, ಇದು ಒಂದೇ ಅಲ್ಲ. ತುಂಬಾ ಚೆನ್ನಾಗಿತ್ತು.
1: ಕಾಂಪಿಟೇಷನ್ ಎಷ್ಟು ದಿನಗಳ ತನಕ ಎಷ್ಟು ಕಾಲ ಇತ್ತು ಅಲ್ಲಿ?
0: 2 days.
1: ಎಷ್ಟು ರೌಂಡ್ಸ್, ಹೇಗೆ ಹೇಗೆ ನೀವು ಪ್ರಮೋಟ್ ಆದ್ರಿ ಫೈನಲ್ಗೆ? ಹಾಗೆ
0: ರೌಂಡ್ಸ್ ಜಾಸ್ತಿ ಇತ್ತು ಅಲ್ಲಿ ರೌಂಡ್ಸ್. ಸೊ ಇಲ್ಲೆಲ್ಲ ನಾವು 4-5 ರೌಂಡ್ಸ್ ಆಡಿ ಫೈನಲ್ಸ್ ಗೆಲ್ಲ ಬಂದ್ಬಿಡ್ತೀವಿ. ಅಲ್ಲಿ ಅಷ್ಟು ಇಲ್ವೇ ಇಲ್ಲ, 10-15 ರೌಂಡ್ಸ್ ಆಡಿ ತುಂಬಾ ಕಷ್ಟಪಟ್ಟು ಫೈನಲ್ಸ್ ಬರ್ಬೇಕು.
1: ನೀವು ಅಲ್ಲಿಗೆ ಹೋದಾಗ ವಿದೇಶಿ ಆಟಗಾರರು ಕೂಡ ಬಂದಿರ್ತಾರೆ, ಈಗ ಭಾರತವನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ, ಅಲ್ಲೂ ಕೂಡ ಬೇರೆ ಬೇರೆ ದೇಶದವ್ರು ಬಂದಿರ್ತಾರೆ. ಅವರನ್ನೆಲ್ಲ ನೋಡಿದಾಗ ನೀವು ಕಲ್ತಂತಹ ಅಬ್ಸರ್ವ್ ಮಾಡಿದಂತಹ ಒಂದಷ್ಟು ಟೆಕ್ನಿಕ್ಸ್ಗಳಿರಬಹುದು, ಕೌಶಲ್ಯಗಳು, ಏನನ್ನ ಅಬ್ಸರ್ವ್ ಮಾಡಿದ್ರಿ?
0: ಫಸ್ಟ್ ಅವರಿಂದ ಕಲಿಬೇಕು ಅಂದ್ರೆ ರೆಸ್ಪೆಕ್ಟ್. ನನ್ನ ಕಾಲ್ ಬೈ ಮಿಸ್ ಆಗಿ ಅವ್ರಿಗೆ ಟಚ್ ಆಯ್ತು ನನ್ನ ಕಡೆಯಿಂದ, ಅವ್ರು ಎಷ್ಟು ನೀಟಾಗಿ ತಪ್ಪಾಯ್ತು ಅಂತ ಹೆಂಗ್ ಕೇಳಿದ್ರು ಅಂದ್ರೆ ಅವ್ರ ಕಡೆಯಿಂದ ನಾನು ಫಸ್ಟ್ ಡಿಸಿಪ್ಲಿನ್ ಮತ್ತೆ ರೆಸ್ಪೆಕ್ಟ್ ಕೊಡೋದನ್ನ
1: ಕಲಿಯೋದು.
0: ಅವರು ಕೈ ಮುಗ್ದು ಸಾರಿ ಕೇಳೋದಾಗಿರ್ಬೋದು, ತಪ್ಪಾಯ್ತು ಅಂತ. ಇವಾಗ ನಂದೇ ತಪ್ಪಿದ್ರೆ ಅವರೇ ಒಪ್ಕೊಂತಾರೆ ನನ್ನಿಂದ ತಪ್ಪಾಯ್ತು ಅಂತ. ಅವ್ರ ಕಡೆ ಬೇರೆ ದೇಶದಿಂದ ಕಲಿಯೋದು ಕೂಡ ನಾವು ತುಂಬಾ ಜಾಸ್ತಿನೇ ಇದೆ.
1: ತುಂಬಾ ಖುಷಿ ಆಯ್ತು ಹಾಗಾದ್ರೆ ಥೈಲ್ಯಾಂಡ್ ಪ್ರವಾಸ.
0: ಹೌದು,
1: ಕಾಂಪಿಟೇಷನ್
0: ಅವರು ಅಲ್ಲಿಗೆ ಹೋಗಿದ್ ಬಂದಿದ್ರಿಂದ ಇನ್ನು ಡಿಸಿಪ್ಲಿನ್ ಕಲಿತೆ, ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಕಲಿತೆ. ಇನ್ನು ಒಂದು ಟೇಕ್ ಒಂಡ್ ಫೈಟ್ ಎಕ್ಸ್ಪೀರಿಯನ್ಸ್ ಆಯ್ತು. ಸಖತ್ ಕಷ್ಟ ಇತ್ತು ಅಲ್ಲಿ, ಕಷ್ಟ ಎಲ್ಲ ಮುಳ್ಳು ಎಲ್ಲ ತುಳಿದು ಈ ಮಟ್ಟಕ್ಕೆ ಬಂದಿದ್ದೀನಿ.
1: ಈಗ ನೀವು ಅಲ್ಲಿಗೆ ಹೋಗುವಾಗ ಮುಂಚೆ ಏನ್ ಥಾಟ್ ಇತ್ತು, ನಾನು ಈ ಮೆಡಲ್ ಗೆಲ್ತೀನಿ ಅಥವಾ ಈ ರೌಂಡಿಗೆ ಹೋಗ್ಬೋದೇನೋ ನಾನು, ಅಥವಾ ಯಾವ ತರದ ಥಾಟ್ ಇಟ್ಕೊಂಡಿದ್ರಿ?
0: ಓವರ್ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಕಾನ್ಫಿಡೆನ್ಸ್ ಇತ್ತು ಯಾವ್ದಾದ್ರು ಒಂದ್ ಮೆಡಲ್ ಹೊಡೆದೇ ಹೊಡಿತೀನಿ ಅಂತ.
1: ಸೊ ಬೆಳ್ಳಿ ಹೊಡ್ಕೊಂಡು ಬಂದಿದ್ದೀರಾ?
0: ಹೌದು.
1: ಓಕೆ, ಆ ಪದಕವನ್ನ ತಾವ್ ಸ್ವೀಕರಿಸಿದಾಗ ಕೊರಳಿಗೆ ಹಾಕಿದಾಗ ಹೆಂಗ್ ಫೀಲ್ ಆಯ್ತು ಆ ಪ್ರೌಡ್ ಮೂಮೆಂಟ್?
0: ಪ್ರೌಡ್ ನನ್ ಮೇಲೆ ನನಗೆ ಹೆಮ್ಮೆ ಅನ್ನಿಸ್ತು. ಫಸ್ಟ್ ಹೊರದೇಶಕ್ಕೆ ಬಂದು ಮಯನ್ಮಾರ್ ದ ಬಿಗ್ಗೆಸ್ಟ್ ಅಂಡ್ ದ ಸ್ಟ್ರಾಂಗೆಸ್ಟ್ ಟೀಮ್ ಫಾರ್ ದ ಎವರ್ ಇನ್ ದ ವರ್ಲ್ಡ್ ಟೇಕೊಂಡೋದಲ್ಲಿ ಮಯನ್ಮಾರ್.
1: ಹೌದಾ?
0: ಮಯನ್ಮಾರ್, ಅಮೆರಿಕ, ಥೈಲ್ಯಾಂಡ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್
1: ಟಫೆಸ್ಟ್ ಕಾಂಪಿಟೇಟರ್ಸ್ ಇದಾರೆ ಅಲ್ಲಿ ಅಂತ ಹೇಳ್ತಿದ್ದಾರೆ.
0: ಹೌದು.
1: ಓಕೆ,
0: ಸೌತ್ ಆಫ್ರಿಕಾ, ಬ್ರೆಜಿಲ್ ಮತ್ತೆ ಇದು ನ್ಯೂಜಿಲ್ಯಾಂಡ್.
1: ಓಕೆ, ನಿಮ್ಮ ಮೊದಲ ವಿದೇಶ ಪ್ರವಾಸದ ಅಂತಾರಾಷ್ಟ್ರೀಯ ಮಟ್ಟದ ಕಾಂಪಿಟೇಷನ್ ಇದು?
0: ಹೌದು,
1: ಫಸ್ಟ್ ಟೈಮ್ ಹೋಗಿದ್ದ ಹಾಗಾದ್ರೆ ಅದರಲ್ಲೇ ಫಸ್ಟ್ ಟೈಮ್ ಎಲ್ಲ ಬೆಳ್ಳಿ ಕಿತ್ಕೊಂಡು ಬಂದಿದ್ದೀರಾ, ಇನ್ನೂ ಹೆಚ್ಚಿನ ಪದಕಗಳು ನಿಮ್ಮ ಕೊರಳಿಗೆ ಬೀಳಿ ಅಂತ ನಾವು ಆಶಿಸ್ತೇವೆ ಪ್ರಣವ್. ಥ್ಯಾಂಕ್ ಯು ಸೋ ಮಚ್, ಮಾತನ್ನು ಮುಂದುವರಿಸೋಣ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ

0: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
1: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
2: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಪ್ರಣವ್ ಲೋಕೇಶ್ ಅವರು. ಮಾತನ್ನು ಮುಂದುವರಿಸ್ತಾ ಪ್ರಣವ್,

0: ಇವಾಗ ಇದೊಂದೆಲ್ಲ ಇನ್ನೂ ಬೇರೆ ಬೇರೆ ದೇಶಗಳ ಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಆಡಿ ಗೆದ್ದು ಬಂದು ನಮ್ಮ ದೇಶಕ್ಕೊಂದು ಸ್ಫೂರ್ತಿಯಾಗಿ ನಮ್ಮ ದೇಶನ ಒಂದು ರೆಪ್ರೆಸೆಂಟ್ ಮಾಡ್ತಾ ಮುಂದೆ ಇನ್ನೂ ಸಾಗೋದಿದೆ
1: ಸಾಗೋದಿದೆ ಸಾಕ್ತಾ ಇರಬೇಕು ಅಂತ ನಾವು ಕೂಡ ಬಯಸ್ತೇವೆ. ಇನ್ನು ಎಜುಕೇಷನ್ಗೆ ಅಂತ ಬಂದಾಗ ತಾವೀಗ ಸದ್ಯ 8ನೇ ಕ್ಲಾಸಲ್ಲಿದ್ದೀರಾ, ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದೀರಾ, ಮುಂದೆ ಏನಾಗಬೇಕು ಅಂತ ಬಯಸಿದ್ದೀರಾ?
0: ನೆಕ್ಸ್ಟ್ ಪೊಲೀಸ್ ಇಲಾಖೆ ಅಥವಾ IAS ನನ್ನ ದೇಶನ ರೆಪ್ರೆಸೆಂಟ್ ಮಾಡ್ಬೇಕು. ನನ್ನ ಒಂದು ಆರ್ಮಿ ಆಗಿರ್ಬೋದು ಇಲ್ಲ ಪೊಲೀಸು, ಪೊಲೀಸ್ ಇಲಾಖೆ ಅಥವಾ ಕ್ರಿಕೆಟ್ ಆಗಿರ್ಬೋದು, ಕ್ರಿಕೆಟ್ ಕೂಡ ಇಂಡಿಯಾ ಟೀಮ್ ಎಲ್ಲ.
1: ನಾನು ಅದೇ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ಸಾಮಾನ್ಯವಾಗಿ ಈಗ ಹುಡುಗರೆಲ್ಲ ಬ್ಯಾಟ್ ಬಾಲ್ ಇಟ್ಕೊಂಡು ನಿಂತ್ಕೊಂತಾರೆ ಕ್ರಿಕೆಟ್ ಆಡಕ್ಕೆ ಅಂತ, ನೀವೇನೋ ಒಂಥರ ಡಿಫ್ರೆಂಟ್ ಫೀಲ್ಡ್ಗೆ ಬಂದಿದ್ದೀರಾ ಅಂತ ನಮಗೆ ಅನ್ನಿಸ್ತು. ಮತ್ತೆ ನೀವಿರೋ ತಿಪ್ಟೂರು ತುಮಕೂರು ಜಿಲ್ಲೆ, ಅಲ್ಲಿ ಈ ತರದ ಒಂದು ತರಬೇತಿ ಕೇಂದ್ರಗಳು ಕೂಡ ಈ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ, ತರಬೇತಿ ನೀಡ್ತಿದ್ದೀವಿ ಅನ್ನೋದು ಕೂಡ ಒಂದು ರೀತಿ ವಿಶೇಷವಾದಂತದೆ. ಅದ್ರ ಬಗ್ಗೆ ಹೇಳ್ತೀರಾ ಅಂತ. ಕ್ರಿಕೆಟ್ ಜೊತೆ ಜೊತೆಗೆ ಇಂತಹ ಕ್ರೀಡೆಗಳನ್ನ ನೀವು,
0: ನನ್ನ ಟೇಕೊಂಡ ಗೇಮ್ ಏನಿದೆ ಬರೀ ಎಜುಕೇಷನ್ ಅಥವಾ ಫಿಟ್ನೆಸ್ ಪೊಲೀಸ್ ಇಲಾಖೆ ಇದಕ್ಕೊಂದಕ್ಕೆ ಅಲ್ಲ, ಕ್ರಿಕೆಟ್ಗೆ ಫಿಟ್ನೆಸ್ ಮೇನ್ ಇಂಪಾರ್ಟೆಂಟ್, ಕ್ರಿಕೆಟ್ಗೂ ಹೆಲ್ಪ್ ಆಗುತ್ತೆ. ಇವನ್ ಕಬಡ್ಡಿ, ಇವನ್ ನಾನು ತಿಪ್ಟೂರಲ್ಲಿ ಜನಿಸಿ ಒಂದು ಕಲ್ಪತರು ನಾಡಲ್ಲಿ ಹುಟ್ಟಿದ್ದೀನಿ ಅಂದ್ರೆ ಅದು ನನ್ನ ಪುಣ್ಯ. ತಿಪ್ಟೂರು ಕೊಬ್ಬರಿ ಅಂದ್ರೆ ಫೇಮಸ್ಸು
1: ಸಾರಿ ಕೇಳ್ತಾರೆ ಕೈ ಮುಗುದು ಅಂತ ಹೇಳಿದ್ರೆ, ತಿಪ್ಟೂರಿನ ಹುಡುಗ ಆಗಿ ತಿಪ್ಟೂರಲ್ಲಿ ಏನ್ ಫೇಮಸ್ ಅಂತ ಅನ್ಕೊಂಡ್ರ, ನಿಮ್ಮ ಜಿಲ್ಲೆ ತಾಲೂಕಿನ ವಿಶೇಷತೆ ಕೊಬ್ಬರಿ ಕಲ್ಪತರು ನಾಡು ಕೇಳಿದ್ರೆ ಆಸಿಬಿಡತ್ತೆ. ಹಾ,
0: ತುಂಬಾ ಫೇಮಸ್.
1: ಆಮೇಲೆ
0: ಎಜುಕೇಶನ್
1: ಶೈಕ್ಷಣಿಕ ನಾಡು ಅಂತಾನೆ ಕರಿತೀವಿ ತುಮಕೂರನ್ನ, ಶೈಕ್ಷಣಿಕ ನಾಡು
0: ಹೌದು,
1: ಕಲ್ಪತರು ಬೀಡು. ಮತ್ತೆ ನಿಮ್ಮ ಶಾಲೆಯ ವಿಶೇಷಗಳಾಗಿರ್ಬೋದು, ತರಬೇತಿ ಕೇಂದ್ರಗಳ ವಿಶೇಷಗಳು,

0: ಟು ದ ಬೌಂಡ್ರಿ.
1: ಓಕೆ, ಅದು ಕ್ರಿಕೆಟ್ ಲೈಕ್ ಕ್ರಿಕೆಟ್
0: ಫುಲ್ ಇನ್ ಲೆಗ್ ಓನ್ಲಿ.
1: ಓಕೆ,
0: ಓನ್ಲಿ ಬೌಲಿಂಗ್ ಈಸ್ ಇನ್ ಹ್ಯಾಂಡ್ ಅಷ್ಟೇ, ಕೈನ ಬಳಕೆ ಮಾಡಬೇಕಿರೋದು ಬರೀ ಬೌಲಿಂಗ್ ಅಲ್ಲಿ ಅಷ್ಟೇ, ಇನ್ನೆಲ್ಲದ್ರಲ್ಲೂ ಬರೀ ಲೆಗ್. ನಾವೇನು ಕ್ರಿಕೆಟ್ ಅಲ್ಲಿ ಬ್ಯಾಟ್ ಇಂದ ಹೊಡಿತೀವಿ ಅದನ್ನ ನಮ್ಮ ಕಾಲಿಂದ ಹೊಡಿಬೇಕು.
1: ಓ, ಆಮೇಲೆ ಹೊಸ ಹೊಸ ವಿಷಯಗಳು ತಿಳಿಸ್ಕೊಡಿ. ಆಮೇಲೆ ಇನ್ನೇನೇನು ಇಂಟ್ರೆಸ್ಟ್ ಇದೆ ತಮಗೆ
0: ಬಿಟ್ಟರೆ? ಇನ್ನು ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಅಂತಾನು ಇದೆ,
1: ಆಸಕ್ತಿ ಇದೆ. ಅಲ್ಲೆಲ್ಲ ತರಬೇತಿಗಳಿದಾವ ನಿಮ್ಮ ತಾಲೂಕಲ್ಲಿ? ಕಲಿಸ್ತಾರೆ?
0: ಈಗ ಸದ್ಯಕ್ಕಿಲ್ಲ, ನಮ್ಮ ಕ್ಲಾಸ್ ಅಲ್ಲೇ ಇದೆ.
1: ನಿಮ್ಮ ಕ್ಲಾಸ್ ಸ್ಕೂಲಲ್ಲಿ ಕಲಿಸ್ತಾರೆ.
0: ಅದಕ್ಕಿಂತ ಸ್ಟ್ರಾಂಗ್ ಆಗಿ ನಾವು ಹೊಡೆದ್ರೆ ಒಬ್ಬ ವ್ಯಕ್ತಿ ಅಲ್ಲಾಡೋಗ್ಬೇಕು, ಅಷ್ಟು ಪವರ್ ಇದೆ.
1: ಸದ್ಯ ನಾನು ಗಟ್ಟಿಯಾಗಿ ಕುತ್ಕೋತೀನಿ, ಈಗ ನನ್ನ ಚೇರ್ ಭದ್ರ ಮಾಡ್ಕೊಂಡು ಕುತ್ಕೋತೀನಿ. ಓಕೆ,
0: ಇಲ್ಲ ಹಂಗೇನಿಲ್ಲ.
1: ಮತ್ತೆ ಬೇರೆ ಈ ಆರ್ಟ್ಸ್ ಕಡೆ ಅಂದ್ರೆ ಹಾಡೋದು, ಡ್ಯಾನ್ಸ್ ಮಾಡೋದು, ಆಕ್ಟಿಂಗು, ಅದ್ರ ಬಗ್ಗೆ ಆಸಕ್ತಿ ಇದೆಯಾ?
0: ಸಿಂಗಿಂಗ್, ಆಕ್ಟಿಂಗ್ ಇದೆ.
1: ಸಿಂಗಿಂಗ್ ಹಾಡು ಹಾಡ್ತೀರಾ? ಒಂದು ಬ್ರೇಕ್ ತಗೋತೀನಿ. ಓಕೆ, ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ, ನಿಮ್ಮ ಕಂಠ ಸರಿ ಮಾಡಿಕೊಂಡು ನಮಗೆಲ್ಲ ಒಂದು ಹಾಡು ಕೇಳ್ತಿರಂತೆ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆತ್ಮೀಯರಿದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಯೂತ್ನಲ್ಲಿ ನಮ್ಮ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಪ್ರಣವ್ ಲೋಕೇಶ್ ಅವರು ನಮ್ಮ ಜೊತೆಯಾಗಿ ಮಾತನಾಡ್ತಾ ಇದ್ರು. ಪ್ರಣವ್, ನಿಮಗೆ ನಿಮ್ಮ ಮಾತನ್ನು ಕೇಳಿ ತುಂಬ ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಅರಕೇರಿಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ, ಹಾಗೂ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶವನ್ನು ಕಳಿಸಿ ನಿನ್ನ ಮಾತು ನಿನ್ನ ಸಾಧನೆ ಎಲ್ಲವನ್ನು ಕೂಡ ಮೆಚ್ಚಿಕೊಂಡು ಕೊಂಡಾಡಿದ್ದಾರೆ. ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾನೆ, ಅನುಭವದ ನುಡಿಗಳನ್ನ ಆಡ್ತಿದ್ದಾನೆ ಅಂತ ನೀನು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಅದರ ಜೊತೆ ಜೊತೆಗೆ ಇಷ್ಟು ದಿನಗಳ ಕಾಲ ತಾವೇನು ಹೇಳಿದಿ ಒಂದು ಪಾಯಿಂಟ್ ಮಿಸ್ ಆಯಿತು, ಅವತ್ತು ನನಗೆ ಕಿಚ್ಚ ಹಚ್ಚಿತು, ಅವರಂತೆಯೇ ನಾನಾಗಬೇಕು, ನನ್ನ ಸಹಪಾಠಿಗಳೇನಿದ್ದಾರೆ ಟ್ರೈನಿಂಗ್ ಸೆಂಟರ್ನಲ್ಲಿ ಅವ್ರ ಥರನೂ ನಾನು ಕೂಡ ಮೆಡಲ್ ತೊಗೋಬೇಕು, ವಿದೇಶಕ್ಕೆ ಹೋಗಬೇಕು ಅಂಥೇಳಿ ಇವತ್ತು ಆ ಕನಸು ನನಸಾಗಿದೆ. ನೀವು ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಈ ಜರ್ನಿಯಲ್ಲಿ ಸಹಕರಿಸಿದವ್ರಿಗೆ ಅಥವಾ ನಿಮ್ಮ ಜರ್ನಿಯನ್ನು ಹಿಂತಿರುಗಿ ನೋಡಿದಾಗ ನೀವು ಹೇಳೋಕ್ಕೆ ಬಯಸಂತಹ ಕೊನೆಯ ಒಂದು ನಿಮಿಷದ ಒಳಗೆ ಮುಗಿಸಬಹುದಾದ ಮಾತುಗಳು?
1: ನನಗೆ ಎಲ್ಲದ ತಗೊಂಡೋಗಿರ್ಬೋದು, ಯಾವುದೇ ಸ್ಪೋರ್ಟ್ಸ್ ಎಜುಕೇಷನ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದವ್ರಿಗೆ ಕೊನೆಯದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಶ್ರೀಧರ್ ಅಂಕಲ್ ಕುಮಾರ್ ಹಾಸ್ಪಿಟಲ್ ತಿಪಟೂರು, ಮತ್ತು ದೀಕ್ಷಾ ಸ್ಕೂಲ್ ಟೀಮ್, ನಮ್ಮ ಟೀಚರ್ಸು ದೀಕ್ಷಾ, ನವೀನ್ ಸರ್, ಗೀತಾ ಮ್ಯಾಮು, ಮತ್ತು ನನ್ನ ಮೇನ್ ಜಯಮೂರ್ತಿ ತಗೊಂಡು ವಿನಯ್ ಸರ್ರು, ಜೊತೆಗೆ ನಮ್ಮ ಅತ್ತೆ ಮಾವ, ನಮ್ಮ ಅಕ್ಕ, ಅಜ್ಜಿ ತಾತ, ತಂದೆ ತಾಯಿ, ಮತ್ತು ನನಗೆ ಒಂದು ರಿಪ್ಲೈ ಮೆಸೇಜ್ ಕಳಿಸಿದ್ರಲ್ಲ
0: ಎಲ್ಲ ಕೇಳಿ
1: ಅವ್ರಿಗೆ, ಮತ್ತೆ ಕೊನೆಯದಾಗಿ ಆಕಾಶವಾಣಿ ಟೀಮ್ಗೆ ನನಗೆ ಇಲ್ಲಿ ಬಂದು ನನ್ನ ಅನುಭವ ಅಥವಾ ನನ್ನ ಸಾಧನೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ನಾವು
1: ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ಗೂ
0: ಬೇಡ, ಯಾಕಂದ್ರೆ ಇದು ನಮ್ಮ ಡ್ಯೂಟಿ. ಸೊ ನಿಮ್ಮಂತಹ ಪ್ರತಿಭೆಗಳು ನಾಡಿನಾದ್ಯಂತ ಇದ್ದಾರೆ, ಅವ್ರನ್ನ ಗುರುತಿಸಿ ಕರೆತಂದು ಪ್ರೋಗ್ರಾಮ್ ಮಾಡೋದಕ್ಕೆ ಕೂಡ ಈ ಒಂದು ಅವರ್ ಫಿಕ್ಸ್ ಆಗಿದೆ. ಸೊ ನಿಮ್ಗೆ ಸಪೋರ್ಟಿವ್ ಆಗಿ ನಿಮ್ಮ ತಂದೆ ಹೇಗಿದ್ದಾರೆ ಅನ್ನೋದನ್ನ ನಾವು ಅವಾಗಿಂದ ನೋಡ್ತಾನೆ ಇದ್ದೀವಿ ಲೋಕೇಶ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ತಮ್ಮ ಮಗನನ್ನ ಸ್ಟುಡಿಯೋ ಕರ್ಕೊಂಬಂದು ಅವರ ಈ ಜರ್ನಿಯನ್ನ ಎಷ್ಟೋ ಮಕ್ಕಳಿಗೆ ಸ್ಫೂರ್ತಿಯಾಗೋ ರೀತಿ ತಿಳಿಸ್ಕೊಡ್ಲಿಕ್ಕೆ ಅವಕಾಶವನ್ನು ಕೊಟ್ರಿ. ಪ್ರಣವ್, ನಿಮ್ಮೆಲ್ಲ ಕನಸುಗಳು ಈಡೇರಲಿ, ನಿಮ್ಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಹ ಅವಕಾಶಗಳು ವೇದಿಕೆಗಳು ಸಿಗಲಿ ಅಂತ ನಾವು ಆಶಿಸ್ತಾ, ಯಾವಾಗಲೂ ವಿಜಯ ನಿಮ್ಮ

ಆಗ್ಲಿ, ಲಕ್ಷ್ಮಿಯೂ ನಿಮ್ಮದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇಷ್ಟೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧವಾಗಿರ್ಲಿ, ಬಾಂಧವ್ಯ ಬೆಸೆಯಲಿ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 ಸಮಯ ಸರಿಯಾಗಿ 5:02. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಏನಾದ್ರೂ ಬೇಜಾರಾಗಿದೆ, ಖಂಡಿತ ಈ ಹೊತ್ತು ಬೇಜಾರಾಗದೆ ಇರೋಂಗೆ ನಿಮ್ಮಿಷ್ಟದ ಹಾಡುಗಳನ್ನ ಕೇಳ್ತಾ ಸಾಕ್ತೀರಾ. ಜೊತೆಗೆ ಒಂದಿಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಯಲ್ಲಿ ನಾನಿರ್ತೀನಿ ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲ್ಲು 101.3.

ಸಮಯ ಸರಿಯಾಗಿ 5:11 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ರೆ ಯಪ್ಪ ಅಂತ ಬೇಜಾರಿನ ಸಮಯ, ಹೆಂಗಪ್ಪ ಕಳಿಯೋದು ಅಂತ ಬೇಜಾರಾಗ್ತಾ ಇರತ್ತೆ. ಆದ್ರೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ನಮ್ಗೆ ನಮ್ಮ ಮನಸ್ಸಿಗೆ ಮುದ ಕೊಡುವಂತಹ ಮಾತುಗಳನ್ನ ಆಡ್ತಾ ಹೋದ್ರೆ ಬಾ ಸಮಯ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲ್ಲ. ಜೊತೆಗೆ ಒಂಥರ ರಿಫ್ರೆಶ್ ಆಗ್ಬಿಡ್ತೀವಿ ಅಂತ ಅನ್ಸುತ್ತೆ. ಏನಂತ ವಿಷಯ ಅಂತ ಹೇಳ್ತೀರಾ? ನಮ್ಮ ಜೀವನ ಒಂದಷ್ಟು ಹಿಂದಿರುಗಿ ನೋಡಿದ್ರೆ ಅಲ್ಲಿ ನಮ್ಮ ಸ್ಕೂಲ್ ಡೇಸ್ ನೆನಪುಗಳು ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ. ಒಂದೊಂದು ಕ್ಷಣನೂ ನೆನಪಿಸ್ಕೊಳ್ತಾ ಮೆಲ್ಕು ಹಾಕೊಳ್ತಾ ಇರ್ತೀವಿ. ಅದರಲ್ಲೂ ಸ್ಕೂಲ್ ದಿನಗಳಲ್ಲಿ ಪ್ರವಾಸ ಕೈಗೊಳ್ಳೋದೇ ಒಂಥರ ರೋಮಾಂಚನಕಾರಿ. ಅಂದರೆ ಈ ಸ್ಕೂಲ್ ಟ್ರಿಪ್ ಹೋಗ್ತೀವಲ್ಲ, ಆ ದಿನಗಳನ್ನು ಯಾವತ್ತಿಗೂ ಖಂಡಿತ ಮರೆಯೋಕ್ಕೆ ಸಾಧ್ಯವೇ ಆಗಲ್ಲ. ನಮ್ಮ ಟೀಚರ್ಸ್ ಏನೇನು ಹೇಳ್ತಾರೋ ಅದನ್ನೆಲ್ಲ ಕೇಳಿಸ್ಕೊಂಡಿದ್ರು ಕೂಡ ಎಲ್ಲದನ್ನು ಫಾಲೋ ಮಾಡಿರಲ್ಲ. ಇವತ್ತಿಗೂ ಮಕ್ಕಳು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ಕೂಲ್ ಟ್ರಿಪ್ ಅಂದ ತಕ್ಷಣ ಯಾವುದೋ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಬರ್ತಾರೆ. ಆದರೆ ನಮ್ಮ ಕಾಲದಲ್ಲಿ ಅದು ಸ್ಕೂಲ್ ಟ್ರಿಪ್ ಅಂದರೆ ಬರೀ ಕೇವಲ ಒಂದು ಎಂಜಾಯ್ಮೆಂಟ್ ಅಷ್ಟೇ ಅಲ್ಲದೆ ಒಂದು ಶೈಕ್ಷಣಿಕ ಪ್ರವಾಸ. ಅದರಲ್ಲಿ ಒಂದಷ್ಟು ಮನರಂಜನೆ, ಮಾಹಿತಿ ಎಲ್ಲವೂ ಇರುವಂಥದ್ದಾಗಿರ್ತಿತ್ತು. ಆ ದಿನಗಳಲ್ಲಿ ಇವತ್ತಿಗೂ ಮಕ್ಕಳಿಗೆ ಹೇಳ್ತಾ ಆ ಅನುಭವಗಳನ್ನ, ಆ ವಿಷಯಗಳನ್ನ ಹೇಳ್ತಾ ಹಂಚ್ಕೊಳ್ಳೋದು ಸಾಕಷ್ಟು ಜನರಲ್ಲಿರುತ್ತೆ. ಹೀಗೆ ನಿಮ್ಮ ಶಾಲಾ ಪ್ರವಾಸದ ಬಗ್ಗೆ, ಸ್ಕೂಲ್ ಟ್ರಿಪ್ ಬಗ್ಗೆ ನಮ್ಮ ಜೊತೆಲಿ ನೀವು ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ಈ ಸಂಜೆಯ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂಜೆ ಪ್ರಸಾರವನ್ನು ಮೊದಲಿಗೆ ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭಿಸೋಣ.

ಗಿರ್ಮಿಟ್ ಕಾರ್ಯಕ್ರಮದ ಆರಂಭದ ಗೀತೆ ಹೈಗಿರಿವ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜುದಾ ಸ್ಯಾಂಡಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಹರಿಪ್ರಿಯಾ, ದೀಪಕ್ ಬ್ಲೂ ಹಾಗೂ ಸಂಗಡಿಗರ ದನಿಗಳಲ್ಲಿ ಕೇಳೋಣ ಜೂನಿಯರ್ ಚಿತ್ರದ ಗೀತೆಯನ್ನು. ಪವನ್ ಭಟ್ ಅವರ ಗೀತ ರಚನೆಗೆ ದೇವಿಶ್ರೀ ಪ್ರಸಾದ್ ಅವರು ಸಂಗೀತ ನೀಡಿದ್ದಾರೆ.

0: ಹೃದಯ ವೀಣೆ ಮಿಡಿಯೇ ತಾಳ ಹಾಡಿ ನಲಿವ ಅಮರಗಾನ.
1: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
2: ಕನಸಲು ನೀನೆ ಮನಸಲು ನೀನೆ ನನ್ನಾನೆ.
1: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಆದಿಪರ್ವ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಶ್ರೀನಿವಾಸ್ ಶರ್ಮಾ ಹಾಗೂ ಅಪರ್ಣಾ ಅವರು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ರಾಮ್ ಸುಧಿ ಅವರು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನು ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಸಮಯ 5:47, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಕೇಳೋಣ ಮುಕ್ತ ಮನಸ್ಸು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್ ಅವರು. ಆರ್ಸಿ ರಾಜಶೇಖರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವೈಶಾಖ್ ಶಶಿಧರನ್.

ಶ್ರೇಯಾ ಘೋಷಾಲ್ ಹಾಗೂ ಶಾನ್ ಅವರ ದನಿಗಳಲ್ಲಿ ಕೇಳ್ತಾ ಇದ್ದೀರಾ ಗಜರಾಮ ಚಿತ್ರದ ಗೀತೆಯನ್ನು. ಜಯಂತ್ ಕೈಕಿಣಿಯವರ ಗೀತರಚನೆಗೆ ಮನುಮೂರ್ತಿಯವರು ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಯಲ್ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗಡೆ ಹಾಗೂ ಎಂಎಂ ಮಾನಸಿ ಅವರು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂಆರ್ ಚರಣ್ ರಾಜ್ ಅವರು.

0: ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ.
1: ದುಡಿಮೆಯ ದೇವರು, ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್

0: ಅವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: that Mr. Baram briefed Mr. Singh about Israel's commitment to expand India-Israel defense cooperation under the overall ambit of India-Israel Special Strategic Partnership. UK Prime Minister Keir Starmer has announced his resignation from the post and as the leader of the Labour Party, ending his tenure at the Downing Street amid growing internal pressure from his own party. Delivering his resignation statement, Mr. Starmer recalled his arrival at Downing Street 2 years ago as the proudest moment of his life.
1: Every decision I've taken has been about putting the country I love first. That is why I will resign as leader of the Labour Party. I have spoken to His Majesty the King this morning to inform him of my decision. In the case of a contest, this will ensure a new leader is in place before Parliament returns in September. I will remain in post as Prime Minister until the contest is complete.
0: Benchmark domestic equity indices ended nearly 0.4% up today, buoyed by growing optimism over progress in US-Iran talks aimed at ending the months-long conflict in West Asia. The Sensex rose 291 points to close at 77,094. And in the FIFA World Cup 2026, Argentina will take on Austria in Group J fixture tonight at Arlington in US at 10:30 p.m. Indian Standard Time. And that is the end of this news bulletin.
2: ಆಕಾಶವಾಣಿ ಬೆಂಗಳೂರು, ಸಮಯ 6:10. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ, ಈ ಕುರಿತು ಡಾ ಸೌಮ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದಗಳು ಮೂಡಿಬರಲಿವೆ. 7:45 ಕೌಶಲ್ಯ ಭಾರತ, ಸ್ಕಿಲ್ ಇಂಡಿಯಾ ಯೋಜನೆ ಕುರಿತು ಹಿರಿಯ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ವಿಷ್ಣುಕಾಂತ ಚಟಪಲ್ಲಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾ ಎಎಸ್ ಶಂಕರನಾರಾಯಣ. 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು ಎಂಎಸ್ ಶ್ವೇತಾ ಅವರಿಂದ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗ್ಡೆ ಅವರಿಂದ ಸಂತೂರ್ ವಾದನ ಪ್ರಸಾರವಾಗುವುದು. ತಬಲಾ ಸಾಥ್ ನೀಡುತ್ತಾರೆ ರೂಪಕ್ ಆರ್ ಕಲ್ಲೂರ್ಕರ್. ರಾತ್ರಿ 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಆಶಾ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು.

ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಪ್ರಸಾರವಾಗುವುದು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಪಿಆರ್ ಹೇಮಲತಾ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೆರೆಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ರಾಷ್ಟಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಅಲರ್ಜಿ ಜಾಗೃತಿ ಸಪ್ತಾಹದ ಸಂದರ್ಭದಲ್ಲಿ ಡಾ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಮಂಜುಳಾ

0: ಪುರಾಣಿಕ್. ನಂತರ ಫಂಗಸ್ ಇನ್ಫೆಕ್ಷನ್ ಕುರಿತು ಡಾಕ್ಟರ್ ಕೆಎನ್ ನವೀನ್ ಅವರಿಂದ ಮಾಹಿತಿ ಮೂಡಿಬರುವುದು. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಂಎನ್ ನಾಗರತ್ನ. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವಿನ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಪದ ಮೂಡಿಬರುವುದು. 7:45 ಭಾರತದಲ್ಲಿ ಇತ್ತೀಚಿನ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ ಕುರಿತು ಹಿರಿಯ ಶಿಕ್ಷಣ ತಜ್ಞ ಬೆಂಗಳೂರು ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಎನ್ ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಡಾ ಎಎಸ್ ಶಂಕರನಾರಾಯಣ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕೆಲವು ಮುನ್ನೋಟ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಮಂಗಳದ ದನಿ ಅಂದರೆ ಕದ್ರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದ್ರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ.
2: ಮೂಲತಃ ನಾನು ಬಾಣೆ ಮಂಗಳೂರಿನ ಹತ್ತಿರ ಬಂಟ್ವಾಳ ತಾಲೂಕಿನಲ್ಲಿ ಸಜಿಪಾಂತ ಗ್ರಾಮ, ಮರೇಕು ಗ್ರಾಮ. ಅಲ್ಲಿ ಯಾವುದೇ ಸೌಕರ್ಯಗಳಿಲ್ಲ. ನಡ್ಕೊಂಡು ಹೋಗ್ಬೇಕು, ಪೇಟೆಯಿಂದ 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿತ್ತು. ಆ ದಿನ ನಾವು ಶಾಲೆಗೂ ಹಾಗೆ 3 ಮೈಲ್ ನಡ್ಕೊಂಡು ಹೋಗ್ಬೇಕು, ಗುಡ್ಡ ಎಲ್ಲ ಮೇರು ಪಳ್ಳ ಎಲ್ಲ ಹಿಡಿದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪಂಚಾಯತ್ ಆಫೀಸ್ ಇತ್ತು. ಅಲ್ಲಿ ಇದ್ದಿರ್ತಾರೆ, ಎಂಥದ್ದು ಮೈಕ್ ಇಡ್ತಾರೆ, ರೇಡಿಯೋ ಹಾಗೂ ಒಂದು ಡಬ್ಬಾ ತರ ರೇಡಿಯೋ, ಒಂದು ಬಾಕ್ಸ್ ತರ, ಒಂದು ನಮ್ಮ ಬಕೆಟ್ ತರದ್ದು ಇದೆಲ್ಲ ಇರ್ತಾರಲ್ಲ, ಅದು ಅವಾಗ ಮೈಸೂರು ಆಕಾಶವಾಣಿಯಿಂದ ಪ್ರಚಾರ ಆಗುವಂಥದ್ದೆಲ್ಲ ಅಲ್ಲಿ ಬರ್ತಿತ್ತು. ಪ್ರದೇಶ ಸಮಾಚಾರ ಕಾರ್ಯಕ್ರಮ ಎಲ್ಲ ಬೆಳಗ್ಗೆ ಯಾವ ಸಿಗ್ತಿಲ್ಲ, ಯಾಕಂದ್ರೆ ನಮ್ಮ ಮನೆ ಅಲ್ಲಿಂದ 1-2 ಕಿಲೋಮೀಟರ್ ಇದೆ. ಸೊ ಆ ಕಾಲದಲ್ಲಿ ರೇಡಿಯೋ ಇದ್ದವರು ಸ್ವಲ್ಪ ಅನುಕೂಲವಂತಾರೆ ಅನ್ನುವಂಥ ಕಾಲದಲ್ಲಿ ಯಾರ ಮನೆಯಲ್ಲಿ ಅಷ್ಟು ದೊಡ್ಡವರ ಮನೆಯಲ್ಲ ದೊಡ್ಡ ದೊಡ್ಡ ಬಂಡಲ್ ತರ ರೇಡಿಯೋ ಇರ್ತಿತ್ತು. ನಮಗೆ ನೋಡುದಂದ್ರೆ ಬಹಳ, ಕೇಳುದಂದ್ರೆ ಬಹಳ. ಇಂಥ ಒಂದು ಸಂದರ್ಭದಲ್ಲಿ ನಾನು ಲೈಬ್ರರಿ ಮೆಂಬರ್ ಕೂಡ ಆಗಿದೆ. ಸಣ್ಣದ್ರಿಂದ ಈ ಪುರಾಣ ಕಥೆಗಳನ್ನ ಓದೋದು ಹುಚ್ಚು. ಅದು ಬೇರೆ, ಮತ್ತೆ ತರಾಸು ಅವರ ಕತೆ ಓದ್ತಿದ್ದೆ ಅವರು, ಅದು ಬಹಳ ನನಗೆ ಅವರದು. ಆ ಸಂದರ್ಭದಲ್ಲಿ ಹೋದಾಗ ಈ ಆಕಾಶವನ್ನು ಕೇಳಿದಾಗ ಕೆಲವು ಹಾಡುಗಳು ಮತ್ತು ಕೆಲವರ ನಾದೇಶ್ವರ, ಕೆಲವರ ವಯಲಿನ ವೀಣ ವಾದನಗಳನ್ನು ಕೇಳಿದಾಗ ನನಗೆ ಇಂದು ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ, ಏನೋ ನಾನು ಬಾರಿಸಬೇಕಿತ್ತಲ್ಲ ಈ ರಾಗವನ್ನು, ನಾನು ಬಾರಿಸಿದೆ ಅವಾಗ ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದ್ರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ ನಾದೇಶ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂದಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್, ಆ ಬ್ಯಾಂಡ್ನಲ್ಲಿ ಒಬ್ಬರು ವಾದ್ಯಂತ ಪಾಶ್ಚಾತ್ಯ ನಮ್ಮದು ಸ್ವದೇಶ ವಿದೇಶ ಅನ್ನೋದಕ್ಕಿಂತ ಯಾವುದೇ ಒಂದು ಬೇರೆ ಬೇರೆ ಪರಂಪರೆಯ ಮೇಲೆ ಅವರಿಗೊಂದು ವಿಶೇಷವಾದ ಒಂದು ಆಧಾರ ಇತ್ತು ಅಂತ ನಾವು ಬಹಳ ಇದರಲ್ಲಿ ಹೇಳಬೇಕು. ನಾನು ನಿಜವಾಗಿ ಆ ಜನರ ಹತ್ರ ಹೋಗಿ ಕೇಳಿದೆ, ಏನ್ ಸರ್ ಇದು ವಾದ್ಯದ ಹೆಸರು ಅಂತ ಧೈರ್ಯ ಮಾಡಿಕೊಂಡು ಹೇಳಿದ್ರು. ಸ್ಯಾಕ್ಸೋಫೋನ್ ಎಲ್ಲಿ ಸಿಗ್ತದೆ, ಇಲ್ಲ ಅದು ಎಲ್ಲೋ ಸಿಗ್ತದೆ ನಮ್ಗೆ ಮಹಾರಾಜರು ತಂದು ಕೊಟ್ಟದ್ದು ಅಂದ್ರೆ ನಾವು ಹುಡುಗಲ್ವಾ ನಮ್ಗೆ ಯಾಕೆ ಅಂತೇಳಿ ಸುಮ್ಮನೆ. ಸೊ ಕಡೆಗೆ ನಾನು ಅದನ್ನು ಹೇಗೋ ಇನ್ನೊಬ್ಬರಿಂದ ಅದನ್ನು ತಿಳ್ಕೊಂಡೆ ಎಲ್ಲಿ ಸಿಗ್ತಾ ಇದ್ದ. ನಮ್ಮ ಊರಿನಲ್ಲಿ ನಮ್ಮ ಮೊದಲನೇ ಗುರುಗಳ ಮಗನ ಒಂದು ಉಪನಯನ ಕಾರ್ಯಕ್ರಮ ಗುರುವಾಯೂರು ದೇವಸ್ಥಾನದಲ್ಲಿ ಆದಾಗ ಶಿಷ್ಯನಾದ ನನ್ನನ್ನು ಬಿಡ್ತಾರ ನೀನೆ ಬಾ ಅಂತ ಹೇಳಿದ್ರು. ನಾನಲ್ಲಿ ದೇವಸ್ಥಾನದಲ್ಲಿ ಮೊದಲು ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯ್ತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಆಗ ಅಲ್ಲಿ TVG ಸರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಮಾವಮೈದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲಿನ ಗುರುಗಳು ಅಳಿಯನಿಗೆ ಉಪನಯನ ಮಾಡುವಾಗ ಬೇಕಲ್ಲ, ಹಾಗೆ ಒಂದು ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವರನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರೋ ಜ್ಞಾನ ಆಮೇಲೆ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರಿಡ್ಸ್ ಅಂತಾರೆ ಶಿವಾಲಿ, ಅದು ಇವು ಎರಡು ಕಡೆನೂ ಇದಿರ್ತದೆ. ಅದನ್ನ ನಾವು ಕೆಳಗೆ ರೀಡ್ಸ್ ಮೇಲ್ ರೀಡ್ಸ್, ಅದಕ್ಕೆ ಶಿವಾಲಿ ಅಂತ ಉತ್ತರ ನೋಡಿ ಒಳಗೆ ಅದನ್ನ ಹೀಗೆ ಮಾಡಿದಾಗ ಅದನ್ನು ಶ್ರುತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡ್ಬೋದು.

0: ಅಂತ ಇಂಥ ಕಂಪಿತಗಳನ್ನೆಲ್ಲ ಆ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ
1: ಬರ್ತದೆ.
0: ಇದೇ ಸ್ಯಾಕ್ಸ್ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ. ಅದು ಆ ಥರ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡಿಗೆ ಮಾತ್ರ ಅಡಿಭಾಗದಲ್ಲಿ ನೀಡಿಸಿದ್ರೆ ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ. ಯಾಕಂದ್ರೆ ಅದು ಸ್ಟಕ್ ಆಗ್ತದೆ ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಥಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ ಅದರಲ್ಲಿ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟಿಂಗ್ ಅನ್ನು ತೆಗೆದು ಬಿಸಾಡಿ ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಅದು ಮೆತ್ತಗೆ ಮಾಡಿ ಅದನ್ನು ನಮಗೆ ಬೆಂಡ್ ಮಾಡಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಕಳಿಸಿ ತುಂಬಾ ಕಂಪ್ಲೀಟ್ ಮಾಡಿದೆ. ಆಮೇಲೆ ಪ್ಯಾಡ್ಸ್ನಲ್ಲಿ ಕೂಡ ಮೊದಲು ಬಹಳ ಕಷ್ಟವೇ ಇತ್ತು. ಎಲ್ಲ ಕಡೆಯಲ್ಲಿ ಆಕಾಶವಾಣಿ ಅವರು ಬಹಳ ನಾನು ಎಲ್ಲ ಇಂಟರ್ವ್ಯೂಲ್ಲಿ ಹೇಳ್ತೀನಿ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
2: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪಶ್ಚಿಮ ಬಂಗೇ ಭಾಜಪಾ ನೇತೃತ್ವ ಸರ್ವಕಾರೇಣ ಪ್ರಥಮಂ ಪೂರ್ಣಂ ಅರ್ಥಸಂಕಲ್ಪನಾಪತ್ರಂ ಉಪಸ್ಥಾಪಿತಂ ಯಸ್ಮಿನ್ ಸಾಮಾಜಿಕ ಕಲ್ಯಾಣಂ ಆಧಾರಭೂತ ಸಂರಚನಾ ವಿಕಾಸಂ ಆಜೀವಿಕಾ ಸೃಜನಂ ಸಮೇತ್ಯ ಅನೇಕಾಃ ಮಹಿಳಾ ಕೇಂದ್ರಿತ ಯೋಜನಾಃ ಸಂತಿ ಘೋಷಿತಾಃ. ಸುರಕ್ಷಾ ಸಮಾಹ್ವಾನಾನಾಂ ವಿಷಯೆ ಚರ್ಚಯಿತುಂ ನವದಿಲ್ಯಾಂ ಅದ್ಯ ಬ್ರಿಕ್ಸ್ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತೃಣಾಂ ಸಮ್ಮೇಳನಂ ಸಮಾರಬ್ಧಂ. ಆರ್ಥಿಕ ಸಂಬಂಧಾನ್ ಇತೋಪಿ ಸುದೃಢೀಕರ್ತುಂ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಸ್ವಕೀಯೇನ ಸಮಕಕ್ಷೇನ ಸಹ ಚರ್ಚಾರ್ಥಂ ಮಂಗೋಲಿಯಾ ದೇಶಂ ಸಂಪ್ರಾಪ್ತವಾನ್. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಅಸಮ ಮೇಘಾಲಯ ರಾಜ್ಯಯೋಃ ಕೃತೆ ಅತಿವೃಷ್ಟೇಃ ಪೂರ್ವಾನುಮಾನಂ ಪ್ರಕಟಿತಂ. ಅಪಿ ಚ ಅಸ್ಯ ವರ್ಷಸ್ಯ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅರ್ಜೆಂಟೀನಾ ದಲಂ ಅದ್ಯ ರಾತ್ರೌ ಅಮೆರಿಕಾ ದೇಶಸ್ಯ ಆರ್ಲಿಂಗ್ಟನ್ ನಗರೆ ಗ್ರೂಪ್ ಜೆ ಕ್ರೀಡಾಯಾಂ ಆಸ್ಟ್ರಿಯಾ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಭಾಜಪಾ ನೇತೃತ್ವೆ ಪಶ್ಚಿಮಬಂಗ ಪ್ರಶಾಸನೇನ ಅದ್ಯ ಪ್ರವರ್ತಮಾನ ವಿತ್ತೀಯ ವರ್ಷಸ್ಯ ಕೃತೆ ಸ್ವೀಯಂ ಪ್ರಥಮಂ ಪೂರ್ಣ ಅರ್ಥಸಂಕಲ್ಪನಾಪತ್ರಂ ಪ್ರಸ್ತುತಂ. ಅಸ್ಮಿನ್ ಪತ್ರೆ ಸಾಮಾಜಿಕ ಕಲ್ಯಾಣಂ ಆಧಾರಭೂತ ಸಂರಚನಾ ವಿಕಾಸಂ ವೃತ್ತಿ ಸೃಜನಂ ಚ ಮಹಿಳಾ ಕೇಂದ್ರಿತ ಯೋಜನಾಃ ವಿಶೇಷ ರೂಪೇಣ ಪ್ರಾಧಾನ್ಯಂ ಪ್ರಾಪ್ತಾಃ ಸಂತಿ. ಬಂಗಾಲಸ್ಯ ವಿತ್ತಮಂತ್ರಿ ಸ್ವಪನ ದಾಸಗುಪ್ತಾ ಸಪ್ತ್ಯುತ್ತರ ಷಟ್ ಸಹಸ್ರ ಕೋಟಿ ರೂಪ್ಯಕಾಣಾಂ ಅರ್ಥಸಂಕಲ್ಪನಾ ಪತ್ರಂ ಉಪಸ್ಥಾಪಯನ್ ಏತತ್ ವಿಕಸಿತ ಬಂಗಾಲ ನಿರ್ಮಾಣಸ್ಯ ಮಾರ್ಗಚಿತ್ರಮಿತಿ ಅವದತ್. ತೇನ ಸ್ಪಷ್ಟೀಕೃತಂ ಯತ್ ರಾಜ್ಯಸ್ಯ ಉಪರಿ ವರ್ತಮಾನಕಾಲೀನಂ ಋಣಂ ಅಷ್ಟಲಕ್ಷ ಕೋಟಿ ರೂಪ್ಯತೋಪ್ಯಧಿಕಂ ಅಸ್ತಿ, ಅತಃ ವಿತ್ತೀಯ ಅನುಶಾಸನಂ ಅಸ್ಮಾಕಂ ಅತ್ಯಂತಂ ಮುಖ್ಯಾ ಪ್ರಾಥಮಿಕತಾ ಅಸ್ತಿ. ಅರ್ಥಸಂಕಲ್ಪನಾಯಾಃ ಪ್ರಮುಖಾಸು ಘೋಷಣಾಸು ವಿದ್ಯತೆ ವೃತ್ತ್ಯವಸರಾಃ. ರಾಜ್ಯೆ ರಿಕ್ತ ಏಕಲಕ್ಷ ಸರ್ವಕಾರೀಯ ಪದೇಷು ನಿಯುಕ್ತಿಂ ಕರಿಷ್ಯತೆ, ಯಸ್ಮಿನ್ ವಿಂಶತಿ ಸಹಸ್ರ ಆರಕ್ಷಕ ಪದಾನಿ ತಥಾ ಪಂಚಾಶತ್ ಸಹಸ್ರ ಶಿಕ್ಷಕ ಪದಾನಿ ಸಮ್ಮಿಲಿತಾನಿ ಸಂತಿ. ಏತೇಷು ರಿಕ್ತೇಷು ಪದೇಷು ತ್ರಯಸ್ತ್ರಿಂಶತ್ ಪ್ರತಿಶತಂ ಸ್ಥಾನಂ ಮಹಿಳಾಭ್ಯಃ ಆರಕ್ಷಿತಂ ಭವಿಷ್ಯತಿ, ಸಹೈವ ದಶ ಪ್ರತಿಶತಂ ಅತಿರಿಕ್ತ ಆರಕ್ಷಣಂ ಅಗ್ನಿವೀರೇಭ್ಯಃ ನಿರ್ಧಾರಿತಂ ಕೃತಂ. ನವದಿಲ್ಯಾಂ ಬ್ರಿಕ್ಸ್ ಸಂಘಟನಸ್ಯ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತೃಣಾಂ ದ್ವಿದಿವಸೀಯೋಪವೇಶನಂ ಅದ್ಯ ಸಮಾರಬ್ಧಂ. ಭಾರತಸ್ಯ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತ್ರಿ ಅಜೀತ ಡೋಭಾಲಸ್ಯ ಅಧ್ಯಕ್ಷತಾಯಾಂ ಪ್ರಚಲಂತ್ಯಾಂ ಅಸ್ಯಾಂ ಗೋಷ್ಠ್ಯಾಂ ಅಸ್ಯ ಸಮೂಹಸ್ಯ ಏಕಾದಶ ಸದಸ್ಯ ದೇಶಾನಾಂ ಸುರಕ್ಷಾ ಪ್ರಮುಖಾಃ ಭಾಗಂ ಭಜಂತಿ. ಏತೇಷು ಸದಸ್ಯ ದೇಶೇಷು ಭಾರತ್ ಬ್ರಾಜಿಲ್ ಚೀನ್ ಮಿಶ್ರ ಇಥಿಯೋಪಿಯಾ ಇಂಡೋನೇಷಿಯಾ ಇರಾನ್ ರೂಸ್ ಸೌದಿ ಅರಬ್ ದಕ್ಷಿಣ ಆಫ್ರಿಕಾ ತಥಾ ಸಂಯುಕ್ತ ಅರಬ್ ಅಮಿರಾತ್ ಸಮ್ಮಿಲಿತಾ ಸಂತಿ. ಅವಧೇಯಂ ಯತ್ षड्विंशत्युत्तर द्विसहस्रतमे वर्षे भारतेन चतुर्थं वारं ब्रिक्स संघटनस्य अध्यक्षता प्राप्ता अस्ति, यस्य अन्तर्गतम् एव एतत् आयोजनं सम्भवति। अजीत डोभाल अद्य ईरान देशस्य SNSC संस्थायाः रक्षा विषयक उपसचिवेन गदीर निजामीपुर इत्यनेन सह द्विपक्षीय मन्त्रणां कृतवान्। विदेश मन्त्रालयस्य अनुसारं उभयपक्षतः पश्चिमेशिया क्षेत्रस्य वर्तमान स्थितेः समीक्षा, ब्रिक्स मञ्चस्य अन्तर्गतं सहयोग विषये तथा भारत ईरान द्विपक्षीय सम्बन्धे चर्चा अभवत्। अस्मिन्नेव क्रमे श्रीडोभालः इथियोपिया देशस्य राष्ट्रिय गुप्तचर एवं सुरक्षा सेवा संस्थानस्य विश्लेषण कार्यकारी निदेशकेन मिलियन लेमा तादेशे महोदयेन सह अपि अमिलत्। विदेश मंत्री डॉक्टर एस जयशंकरः अद्य द्विदिवसीय प्रवासाय मंगोलिया देशं सम्प्राप्तवान्, यस्य उद्देश्यं द्वयोः देशयोः मध्ये विशिष्ट सहभागित्वं इतोपि सुदृढं करणीयमस्ति। एकस्मिन् सामाजिक पटले एकेन संदेशेन डॉक्टर जयशंकरः अवोचत् यत् अहं मंगोलिया देशे निष्कर्षयुत संवादाय आशावान् अस्मि। अस्य प्रवासस्यान्तर्गतं विदेश मंत्री मंगोलिया देशस्य शीर्ष नेतृभिः सह मेलनं करिष्यति, अपि च स्वकीय समकक्षया विदेश मंत्रिण्या बी बाटसेट सेग वर्यया सह चर्चां करिष्यति। स्वकीय भ्रमणस्य द्वितीय चरणे विदेश मंत्री बुधवासरे दक्षिण कोरिया देशं प्राप्स्यति, तत्र सः दक्षिण कोरियायाः विदेश मंत्रिणा चो ह्युन महोदयेन सह द्विपक्षीय वार्तां विधास्यति। अनेन सहैव सः गुरुवासरे जेजु द्वीपे आयोज्यमाने जेजु फोरम फॉर पीस एंड प्रोस्पेरिटी इत्याख्ये सम्मेलने मुख्य भाषणमपि प्रदास्यति। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि उपलब्धो भविष्यति। लखनऊ नगरस्य अलीगंज क्षेत्रे एकस्य आपणस्य उपरि कार्यरते कोचिंग इति शिक्षण केन्द्रे प्रचण्डः अग्निकाण्डः अभवत्, येन छात्रेषु आतंकः उत्पन्नः। केचन व्रणिताः जनाः चिकित्सालयेषु प्रवेशिताः सन्ति, मृतानां संख्या इदानीमपि अस्पष्टा अस्ति। उत्तरप्रदेशस्य उपमुख्यमंत्री बृजेश पाठकः तत्र आगत्य स्थानीय प्रशासनेन आरक्षकैः SDRF दलैः च संचाल्यमानस्य उद्धार कार्यस्य निरीक्षणं विहितवान्। संस्थायाः भवनस्यान्तः अग्निः उद्भूतः तथा द्रुतगत्या प्रसृतश्च, जनाः अन्तः एव अवरुद्धाः अभवन् इति कथ्यते। एषः एकः क्रयणसंकुलम् आसीत् यस्मिन् प्रशिक्षणं क्रीडाक्षेत्रादिकम् आसीत्। अग्निसुरक्षादलानि, आरक्षकाः, जनपद प्रशासनस्य अधिकारिणश्च उद्धारस्य निष्कासनस्य च प्रयत्नान् आरब्धवन्तः। केचन जनाः कोचिंग इत्यस्य शौचालये प्रच्छन्नं भूत्वा आत्मानं रक्षितवन्तः, केचन जनाः प्रथमतलाद् कूर्दयित्वा स्वप्राणान् रक्षितवन्तः, रक्षादलेनापि तान् रक्षितम्। यूके देशस्य प्रधानमंत्री कीर स्टार्मरः स्वदलस्य वर्धमानस्य आन्तरिक द्वन्द्वे डाउनिंग स्ट्रीट इत्यत्र स्वस्य कार्यावधिं समाप्य लेबर पार्टी इति दलस्य नेतुः पदात् सहैव प्रधानमन्त्रिणः पदात् त्यागपत्रस्य घोषणाम् अकरोत्। स्वस्य त्यागपत्र वक्तव्ये श्री स्टार्मरः द्विवर्षात् प्राक् डाउनिंग स्ट्रीट इत्यत्र स्वस्य आगमनं जीवनस्य गौरवपूर्णतमं क्षणत्वेन स्मृतवान्। कोटिशः जनानां जीवनं परिवर्तयितुं लक्ष्यं स्वीकृत्य राजनीतौ प्रविष्टवान् इति सः उक्तवान्।
1: Every decision I've taken has been about putting the country I love first. That is why I will resign as leader of the Labour Party. I have spoken to His Majesty the King this morning to inform him of my decision. In the case of a contest, this will ensure a new leader is in place before Parliament returns in September. I will remain in post as Prime Minister until the contest is complete.
3: भारत ऋतु विज्ञान विभागेन अद्य असम मेघालय राज्ययोः कृते अतिवृष्टेः रेड अलर्ट इति रक्तवर्णीया संचेतना उद्घोषिता अस्ति। विभागेन श्वः पर्यन्तम् उपहिमालये पश्चिमबंग, कर्नाटक, तेलंगाना, केरलम, गोवा, ओडिशा तथा देशस्य उत्तरपूर्वीय भागस्य पृथक् पृथक् स्थानेषु अतिवृष्टेः पूर्वानुमानम् अपि ख्यापितम्। ಅನೇನ ಸಹೈವ ವಿಭಾಗೇನ ಅದ್ಯ ಹರಿಯಾಣ, ಚಂಡೀಗಢ, ದಿಲ್ಲಿ, ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಅಂಡಮಾನ್ ನಿಕೋಬಾರ್ ದ್ವೀಪ

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ ಜಿಲ್ಲೆಯಲ್ಲಿ ಫಲಾನುಭವಿಗಳ ನೋಂದಣಿ ಉತ್ತಮ ಪ್ರಗತಿ ಸಾಧಿಸಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆಯಡಿ ಈವರೆಗೆ 2,330 ಜನ ಮೃತರ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ಪರಿಹಾರ ದೊರಕಿದೆ. ಕೇಂದ್ರ ಸರ್ಕಾರ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಯಡಿ ಅತಿ ಹೆಚ್ಚಿನ ಲಾಭ ದೊರಕುವಂತೆ ಪಾಲಿಸಿದಾರರಿಗೆ ಹಾಗೂ ಅವಲಂಬಿತರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಿದ್ದು, ಅರ್ಹರು ಉಳಿತಾಯ ಖಾತೆ ಹೊಂದಿರುವ ತಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ವಿಮಾ ಸೌಲಭ್ಯವನ್ನು ಕೆಲವೇ ಪ್ರಕ್ರಿಯೆ ಪೂರ್ಣಗೊಳಿಸಿ ಪಡೆಯಬಹುದಾಗಿದೆ. ತನ್ಮೂಲಕ ಭವಿಷ್ಯವನ್ನು ಸುಭದ್ರಗೊಳಿಸಬಹುದಾಗಿದೆ. ಕೇಂದ್ರ ಸರ್ಕಾರ ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ. ಜಿಲ್ಲೆಯ 9,24,241 ಜನ ಯಾವುದೇ ಕನಿಷ್ಠ ಮೊತ್ತವಿಲ್ಲದೆ ಬ್ಯಾಂಕ್ ಖಾತೆ ತೆರೆದಿದ್ದಾರೆ. ಈ ಖಾತೆಯಲ್ಲಿ 634,57,00,000 ರೂಪಾಯಿ ಹಣವನ್ನು ಗ್ರಾಹಕರು ಜಮೆ ಮಾಡಿದ್ದಾರೆ. ಜನಧನ ಯೋಜನೆಯಡಿ ಖಾತೆ ತೆರೆದ ಎಲ್ಲ ಗ್ರಾಹಕರಿಗೆ ರುಪೇ ಡೆಬಿಟ್ ಕಾರ್ಡ್ ಉಚಿತವಾಗಿ ನೀಡಲಾಗಿದೆ. ಯೋಜನೆಯಡಿ ಕಡಿಮೆ ದಾಖಲೆಗಳನ್ನು ಬ್ಯಾಂಕಿಗೆ ನೀಡುವ ಮೂಲಕ ಶುಲ್ಕರಹಿತ ಉಳಿತಾಯ ಖಾತೆ ತೆರೆಯಬಹುದಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ತಿಂಗಳ 30ರಿಂದ ಜುಲೈ 29 ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆಯನ್ನು 2020 ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೊಳಿಸಿದೆ. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಣ್ಣ ಉದ್ದಿಮೆಗಳ ಮೂಲಕ ವ್ಯಾಪಾರ ನಡೆಸುತ್ತಿರುವ ಫಲಾನುಭವಿಗಳು ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ. ಅಸಂಘಟಿತ ವಲಯದಿಂದ ಔಪಚಾರಿಕ ವ್ಯವಹಾರಕ್ಕೆ ಸಣ್ಣ ಉದ್ದಿಮೆದಾರರನ್ನು ಪರಿವರ್ತಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಉತ್ತಮ ಯೋಜನೆ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಹೆಣ್ಣುಮಕ್ಕಳ ಸುದೃಢ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015

ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಿದೆ. ಇಲ್ಲಿಯವರೆಗೆ ಒಟ್ಟು 84,100 ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆಯಲಾಗಿದೆ ಎಂದು ವಿಜಯಪುರ ವಿಭಾಗದ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ 18 ವರ್ಷ ಪೂರ್ಣಗೊಂಡ ಬಳಿಕ ಅವರ ಮದುವೆ ಖರ್ಚಿಗಾಗಿ ಹಣವನ್ನು ಕೂಡಿಡಲು ಈ ಯೋಜನೆ ಸಹಕಾರಿಯಾಗಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗಾಗಿ ಈ ಖಾತೆಯನ್ನು ಅಂಚೆ ಕಚೇರಿಗಳಲ್ಲಿ ಪಾಲಕರು ಪ್ರತಿ ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಜಿಲ್ಲೆಯ ಹೆದ್ದಾರಿಗಳ ಮರುನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೇಂದ್ರ ಹೆದ್ದಾರಿ ಸಚಿವಾಲಯಕ್ಕೆ 4,800 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಮೇ 28 ತಾರೀಕಿನಿಂದ ಗುರುರಾಜ್ ರಾವ್ ಕೆ ಎಂಬ 57 ವರ್ಷದ ಗಂಡಸು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. 5.8 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು ಬಿಳಿ ಮಿಶ್ರಿತ ಕಪ್ಪು ಕೂದಲು ಮತ್ತು ಬಿಳಿಗಡ್ಡ ಇರುವುದು. ಮೈಮೇಲೆ ಪಿಂಕ್ ಟೀಶರ್ಟ್ ಮತ್ತು ಸಿಮೆಂಟ್ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಮೇ 18 ತಾರೀಕಿನಿಂದ ನಂಜೇಗೌಡ ಎಂಬ 74 ವರ್ಷದ ವ್ಯಕ್ತಿ ಗೌರಿಬಿದನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. 5.5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು ಕನ್ನಡ ಮತ್ತು ತೆಲುಗು ಭಾಷೆ ಮಾತನಾಡುತ್ತಾರೆ. ಮನೆಯಿಂದ ಹೊರಟಾಗ ಕಾಫಿ ಬಣ್ಣದ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರುಗಳ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಯಾರ್ ಕೋ ಐಸಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬತಾವ್ ಜಿಸ್ ಮೇ ಕಮ್ ಪ್ರೀಮಿಯಂ ಹೋ, ಬೋನಸ್ ಭಿ ಅಚ್ಛಾ ಮಿಲೇ ಔರ್ ಭರೋಸೆ ವಾಲಾ ಭಿ ಹೋ.
2: TLI ಹೈ ನಾ,
3: ಸರ್ಕಾರಿ ಕರ್ಮಚಾರಿ ಕೆ ಸಾಥ್ ಸಾಥ್ ಸಭಿ ಪ್ರೊಫೆಷನಲ್ ಗ್ರಾಜುಯೇಟ್ ಔರ್ ಡಿಪ್ಲೊಮಾ ಹೋಲ್ಡರ್ಸ್ ಲೆ ಸಕ್ತೆ ಹೈ PLI ಪಾಲಿಸಿ ಕಾ ಫಾಯ್ದಾ ಔರ್ ಸಾಥ್ ಮೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಾ ಭರೋಸಾ ಭಿ. ಅಪ್ನೆ ನಜ್ದೀಕಿ ಪೋಸ್ಟ್ ಆಫೀಸ್ ಸೇ ಆಜ್ ಹಿ ಸಂಪರ್ಕ್ ಕರೇ ಯಾ ಲಾಗಿನ್ ಕರೇ indiapost.gov.in ಪರ್.
4: ಅಕ್ಕ ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿ ನಂದು, ಬಜೆಟ್ ನಿಂದು.
6: RBI ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು, ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಬಡ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು, ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
0: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೂವರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತಿಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡ 56% ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 214,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ, ಆಸಕ್ತಿ, ಪ್ರೋತ್ಸಾಹ ತುಂಬುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60-100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ, ಈ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡಕಬಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದಗಳು ಕೇಳಲಿದ್ದೀರಿ.

0: ಈಗ ಮೊದಲಿಗೆ ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ ಈ ಕುರಿತು ಕೇಳೋಣ. ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನವನ್ನು.
1: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಮೈಕ್ರೋಗ್ರೀನ್ಸ್ ಉತ್ಪಾದಕತೆ ಹೆಚ್ಚಿಸುವಲ್ಲಿ ಬೀಜ ಹದಗೊಳಿಸುವಿಕೆ, ಸೀಡ್ ಪ್ರೈಮಿಂಗ್ ಇದರ ಪಾತ್ರ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಸೌಮ್ಯ ಕೆಜೆ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ

0: ಮತ್ತೆ ಅವ್ರಿಗೋಸ್ಕರ ಮೈಕ್ರೋಗ್ರೀನ್ಸ್ಗಳಂತಂದ್ರೆ ಎಳೆಯ ಸಸ್ಯಗಳಾಗಿದ್ದು ಇವು ಕೆಲವು ಇಂಚು ಎತ್ತರದ ತರಕಾರಿಗಳು ಮತ್ತು ಗಿಡಮೂಲಿಕೆಗಳ ಸಸ್ಯಗಳಾಗಿರ್ತವೆ. ಮತ್ತೆ ಮೈಕ್ರೋಗ್ರೀನ್ಸ್ಗಳು ಸಂಪೂರ್ಣವಾಗಿ ಬೆಳೆದ ಸಸ್ಯಗಳಿಗಿಂತ ಹೆಚ್ಚು ಪೋಷಕಾಂಶಗಳನ್ನ ಒದಗಿಸ್ತವೆ, ಆದ್ದರಿಂದ ಅವುಗಳನ್ನ ನಾವು ಸೂಪರ್ ಫುಡ್ ಅಂತಲೂ ಕೂಡ ಕರಿತೇವೆ. ಮೈಕ್ರೋಗ್ರೀನ್ಸ್ಗಳು ಮೊಳಕೆ ಮತ್ತು ಸಂಪೂರ್ಣ ಬೆಳೆದ ಸಸ್ಯದ ನಡುವಿನ ಬೆಳವಣಿಗೆಯ ಹಂತವಾಗಿರ್ತವೆ. ಇವುಗಳು ಖನಿಜಾಂಶಗಳು ಮತ್ತು ಜೀವಸತ್ವಗಳು ಮತ್ತು ವಿಟಮಿನ್ಗಳಿಂದ ಪೂರಕವಾಗಿರ್ತವೆ, ಮತ್ತು ಉತ್ಕರ್ಷಣ ನಿರೋಧಕಗಳ ಆಗರವಾಗಿರ್ತವೆ. ಜೊತೆಗೆ ಕಿಣ್ವಗಳು ಸಕ್ರಿಯವಾಗಿರೋದ್ರಿಂದ ಇವುಗಳನ್ನ ಕ್ರಿಯಾತ್ಮಕ ಆಹಾರ ಅಂತಲೂ ಕರಿತೇವೆ, ಅಂದ್ರೆ ಫಂಕ್ಷನಲ್ ಫುಡ್ ಅಂತ ಕರಿತೇವೆ.
1: ಅಂದ್ರೆ ಮೈಕ್ರೋಗ್ರೀನ್ಸ್ ಅಂದ್ರೆ ಈಗ ಚಿಗುರು ಸಸ್ಯ ಅಂತ ತಾವು ಹೇಳ್ತೀರಿ.
0: ಹೌದು,
1: ಅಂದ್ರೆ ಒಂದು ಈಗ ಮೊಳಕೆ ಬರಿತ ಬೀಜ ಅದ ನಂತರ ಬೆಳೆಯುವಂತ ಒಂದು ಹಂತ.
0: ಹೌದು, ಸೊ ಈಗಾಗಲೇ ಮೊಳಕೆ ಬರೆಸಿದ ಕಾಳುಗಳನ್ನ ಅನೇಕ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಉದ್ಮೆದಾರರು ಬಳಸ್ತಿರ್ತಾರೆ. ಅವುಗಳಲ್ಲಿ ಕೊತ್ತಂಬರಿ ಮತ್ತು ಮೆಂತೆ ಸೊಪ್ಪು, ಮೂಲಂಗಿ ಮತ್ತು ಈರುಳ್ಳಿ ಸೊಪ್ಪು ಮತ್ತು ಇವುಗಳನ್ನ ಬೇಬಿ ಗ್ರೀನ್ ಅಂತಾನೂ ಕರೀತಾರೆ. ಅಂತಂದ್ರೆ ಬೇಬಿ ಗ್ರೀನ್ಸ್ ಅಂತಂದ್ರೆ ಮೊಳಕೆ ಕಾಳುಗಳು 2-4 ದಿನ ಅಥವಾ 5 ದಿನ ಮೊಳಕೆ ಬಂದಿದ ತಕ್ಷಣ ಉಪಯೋಗಿಸ್ತೀವಿ. ಬೇಬಿ ಗ್ರೀನ್ಸ್ ಅಂತಂದ್ರೆ ಮೊಳಕೆ ಬಂದಾದ್ಮೇಲೆ 2-3 ವಾರಗಳಲ್ಲಿ ಅವನ್ನ ಉಪಯೋಗಿಸ್ತೇವೆ. ಮತ್ತೆ ಈ ಪ್ರಬುದ್ಧ ಸಸ್ಯಗಳು ಅಥವಾ ಈ ಸೊಪ್ಪು ಅವನ್ನ ನಾವು 1-2 ತಿಂಗಳವರೆಗೂ ಬೆಳೆಸಿ ಉಪಯೋಗಿಸ್ತೇವೆ. ಆದ್ರೆ ಈ ಮೈಕ್ರೋಗ್ರೀನ್ಸ್ ಮಾತ್ರ 7-20 ದಿನಗಳ ಒಳಗೆ ಉಪಯೋಗಿಸ್ತೇವೆ. 7-10 ದಿನಗಳಿಗೆ ಕೆಲವು ಸಸಿಗಳನ್ನ ನಾವು ಹಸಿರು ಚಿಗುರನ್ನ ನಾವು ತಿಂತೇವೆ. ಮತ್ತೆ 7-21 ದಿನಗಳವರೆಗೂ ಕೆಲವೊಂದು ಬೆಳೆಗಳನ್ನ ನಿಧಾನಕ್ಕೆ ಬೆಳೆಯುವಂತವನ್ನ ಕೂಡ ಬೆಳೆಸಿ ನಾವು ಅದನ್ನ ಉಪಯೋಗಿಸ್ತೇವೆ. ಈ ಮೈಕ್ರೋಗ್ರೀನ್ಸ್ಗಳನ್ನ ಈಗಾಗಲೇ ನೀವು ಅದರಿಂದ ಉತ್ಪಾದಕತೆಯನ್ನ ನಾವು ಹೆಚ್ಚು ಮಾಡಬೇಕಾದ್ರೆ
1: ಮಾಡಬೇಕಾಗತ್ತೆ,
0: ನಾವು ಬೀಜ ಪ್ರೈಮಿಂಗ್ ಸೀಡ್ ಪ್ರೈಮಿಂಗ್ ಅಂತೇವೆ, ಅಥವಾ ಬೀಜ ಹದಗೊಳಿಸೋದು ಅಥವಾ ಬೀಜ ಸದೃಢಗೊಳಿಸೋದು ಅಂತೀವಿ. ಆ ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ನಾವು ಈ ಮೈಕ್ರೋಗ್ರೀನ್ಸ್ನ ಬೆಳಿಬೇಕಾದ್ರೆ ಒಮ್ಮಟ್ಟಕ್ಕೆ ಅವು ಮೊಳಕೆ ಬರಬೇಕು, ಮತ್ತೆ ಆ ಮೊಳಕೆ ಪ್ರಮಾಣನೂ ಕೂಡ ಜಾಸ್ತಿ ಮಾಡಬೇಕು. ಅದನ್ನ ಹೇಗೆ ಮಾಡಬೇಕು ಅಂತ ಈ ವಿಧಾನನ ನಾನು ತಿಳಿಸ್ಕೊಡ್ತೇನೆ. ಈ ಬೀಜ ಸದೃಢಗೊಳಿಸುವಿಕೆ ಅಥವಾ ಹದಗೊಳಿಸುವಿಕೆ ಇದೊಂದು ರೀತಿಯ ಬೀಜೋಪಚಾರ ಅಂತಾನೆ ಹೇಳ್ಬಹುದು. ಬೀಜಗಳನ್ನ ಬಿತ್ತುವ ಮೊದಲು ನಿಯಂತ್ರಿತ ಪ್ರಮಾಣದ ನೀರು ಅಥವಾ ಪೋಷಕಾಂಶಗಳ ದ್ರಾವಣದಲ್ಲಿ ಅವನ್ನ ನೆನೆಸಿ ಮೊಳಕೆಯ ಪ್ರಾರಂಭಿಕ ಅಥವಾ ಜೈವಿಕ ಕ್ರಿಯೆಗಳನ್ನ ಸಕ್ರಿಯಗೊಳಿಸಿ ನಂತರ ಬೀಜನ ಒಣಗಿಸಿ ಉಪಯೋಗಿಸುವ ತಂತ್ರಜ್ಞಾನ ಇದು. ಮೈಕ್ರೋಗ್ರೀನ್ಸ್ ಉತ್ಪಾದನೆಯಲ್ಲಿ ಬೀಜ ಪ್ರೈಮಿಂಗ್ ಅತ್ಯಂತ ಪರಿಣಾಮಕಾರಿ ವಿಧಾನ ಆಗಿರುತ್ತೆ, ಮತ್ತೆ ಉತ್ತಮ ಮೊಳಕೆ, ಸಮಾನ ಬೆಳವಣಿಗೆ ಮತ್ತು ಹೆಚ್ಚಿನ ಇಳುವರಿಯನ್ನು ಸಾಧಿಸಲು ಕೂಡ ಸಹಾಯ ಮಾಡುತ್ತೆ. ಈ ಬೀಜ ಪ್ರೈಮಿಂಗ್ ಮೈಕ್ರೋಗ್ರೀನ್ಸ್ ಉತ್ಪಾದನೆಯಲ್ಲಿ ಸರಳ ಮತ್ತು ಕಡಿಮೆ ವೆಚ್ಚದ ಪರಿಣಾಮಕಾರಿಯಾದಂತಹ ತಂತ್ರಜ್ಞಾನ ಅಂತ ಹೇಳಬಹುದು. ಇದು ಮೊಳಕೆ ಪ್ರಮಾಣ, ಬೆಳವಣಿಗೆ, ಉತ್ಪಾದಕತೆ ಮತ್ತು ಪೌಷ್ಟಿಕ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ಉತ್ತಮ ಗುಣಮಟ್ಟದ ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಕೂಡ ಸಹಕಾರಿಯಾಗಿದೆ. ಆದ್ದರಿಂದ ವಾಣಿಜ್ಯ ಹಾಗೂ ಗೃಹ ಮಟ್ಟದ ಮೈಕ್ರೋಗ್ರೀನ್ಸ್ ಉತ್ಪಾದನೆಯಲ್ಲಿ ಕೂಡ ನಾವು ಈ ಬೀಜ ಪ್ರೈಮಿಂಗ್ ಅನ್ನು ನಾವು ಅಳವಡಿಸಿಕೊಳ್ಳಬಹುದು. ಮತ್ತು ಈ ಬೀಜಗಳನ್ನ ನೀರಿನಲ್ಲಿ ನೆನೆಸೋದ್ರಿಂದ ಜೊಳ್ಳು ಬೀಜನ ಕೂಡ ನಾವು ಕಡಿಮೆ ಮಾಡಬಹುದು. ಇದರ ಜೊತೆಗೆ ಈ ಮೈಕ್ರೋಗ್ರೀನ್ಸ್ ಉತ್ಪಾದನೆ ಮಾಡಬೇಕಾದ್ರೆ ಕೆಲವೊಂದು ರೋಗಗಳು ಬರ್ತವೆ, ಆ ರೋಗಗಳನ್ನ ನಿವಾರಣೆ ಮಾಡೋದಕ್ಕೂ ಕೂಡ ನಾವು ಸಾಂಪ್ರದಾಯಿಕವಾಗಿ ಸಿಗುವಂಥದ್ದು ಆರ್ಗ್ಯಾನಿಕ್ ಈ ಬೆಳ್ಳುಳ್ಳಿ ಸಾರವನ್ನು ನಾವು ತಯಾರಿಸಿ ಆ ಬೆಳ್ಳುಳ್ಳಿ ರಸದಲ್ಲಿ ನಾವು ಈ ಬೀಜಗಳನ್ನ ನೆನೆಸಿಟ್ಟು 12 ಗಂಟೆಗಳ ಕಾಲ ಆಮೇಲೆ ಅದನ್ನ ಬಿತ್ತನೆ ಮಾಡೋದ್ರಿಂದ ಈ ಮೈಕ್ರೋಗ್ರೀನ್ಸ್ಗೆ ಬರುವಂತ ಎಷ್ಟೊಂದು ಹಲವಾರು ರೋಗಗಳನ್ನ ಕೂಡ ನಾವು ತಡೆಗಟ್ಟಬಹುದು. ಬೆಳ್ಳುಳ್ಳಿ ಜೊತೆಗೆ ನಾವು ಈ ನೀಮ್ ಲೀವ್ಸ್ ಅದನ್ನು ಕೂಡ ಬಳಸಬಹುದು, ಮತ್ತೆ ಈ ಕ್ಲೋವ್ ಆಯಿಲ್ ಅಂತ ಸಿಗುತ್ತೆ ಲವಂಗದ ಎಣ್ಣೆ ಅದನ್ನು ಬಳಸಬಹುದು, ಮತ್ತೆ ಸ್ವೀಟ್ ಫ್ಲಾಗ್ ಬಜೆ ಅಂತೀವಿ ಆ ಬಜೆ ಎಣ್ಣೆನು ಕೂಡ ನಾವು ಬಳಸಬಹುದು. ಸೊ ಇದರಲ್ಲಿ ಈ ಸಾರವನ್ನು ತೆಗೆದು ಅದರಲ್ಲಿ ನೆನೆಸಿಟ್ಟು ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸೋದ್ರಿಂದ ಅದರದ್ದು ಉತ್ಪಾದಕತೆಯನ್ನು ನಾವು ಜಾಸ್ತಿ ಮಾಡಬಹುದು. ಈಗ ಈ ಬೀಜ ಪ್ರೈಮಿಂಗ್ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಮೊಳಕೆ ಪ್ರಮಾಣನ ಕೂಡ ಹೆಚ್ಚು ಮಾಡಬಹುದು, ಬೀಜಗಳ ಶೇಕಡವಾರು ಮೊಳಕೆಯನ್ನ ಹೆಚ್ಚು ಮಾಡಬಹುದು, ವೇಗವಾಗಿ ಮತ್ತು ಏಕರೂಪವಾಗಿ ಮೊಳಕೆಯನ್ನ ಬೆಳೆಸಬಹುದು, ದುರ್ಬಲ ಬೀಜಗಳ ಕಾರ್ಯಕ್ಷಮತೆ ಕೂಡ ಇದರಲ್ಲಿ ಸುಧಾರಿಸಬಹುದು, ಮತ್ತೆ ಬೀಜಗಳು ಕಡಿಮೆ ಸಮಯದಲ್ಲಿ ಮೊಳಕೆಯಾಗೋದ್ರಿಂದ ವೇಗವನ್ನ ಹೆಚ್ಚಿಸುತ್ತೆ, ಮತ್ತೆ ಮೈಕ್ರೋಗ್ರೀನ್ಸ್ಗಳ ಬೆಳವಣಿಗೆ ಅವಧಿ ಕೂಡ ಕಡಿಮೆ ಆಗುತ್ತೆ, ಕೊಯ್ಲಿಗೆ ಬೇಕಾಗುವಂತಹ ಸಮಯ ಕೂಡ ಕಡಿಮೆ ಆಗುತ್ತೆ, ಮತ್ತು ಈ ಪ್ರೈಮಿಂಗ್ ಮಾಡೋದ್ರಿಂದ ಏಕರೂಪ ಬೆಳವಣಿಗೆಯನ್ನು ಕೂಡ ಉತ್ತೇಜನ ಮಾಡಬಹುದು. ಅಂದರೆ ಎಲ್ಲ ಸಸಿಗಳು ಒಂದೇ ಸಮಯದಲ್ಲಿ ಬೆಳೀತವೆ, ಸಮಾನವಾಗಿ ಎತ್ತರ ಮತ್ತು ತೂಕ ಇರುತ್ತೆ. ಈಗ ನಾವು ಕಮರ್ಷಿಯಲ್ ಆಗಿ ಮೈಕ್ರೋಗ್ರೀನ್ಸ್ ಬೆಳೆಸಿದ್ರೆ ಈಗ ಕನ್ಸ್ಯೂಮರು ತಗೊಳ್ಳೋರು ಏನು ನೋಡ್ತಾರೆ ಅಂತಂದರೆ, ಈಗ ಒಂದು ಟ್ರೇಯಲ್ಲಿ ಒಂದು ಉದ್ದ ಒಂದು ತುಂಡ ಇದ್ರೆ ತಗೊಳ್ಳಲ್ಲ, ಸಮನಾಗಿರಬೇಕು, ಒಂದೇ ಸಮನಾಗಿರಬೇಕು. ಆ ಥರ ಸಮನಾಗಿ ಬೆಳೆಸಬೇಕು ಅಂತಂದರೆ ನಾವು ಪ್ರೈಮಿಂಗ್ ಮಾಡಿ ಅದನ್ನ ಬಿತ್ತನೆ

0: ಅದರಿಂದ ಅವು ಒಂದೇ ಸಮನಾಗಿ ಬೆಳೀತವೆ, ಏಕರೂಪತೆ ಇರುತ್ತೆ. ಇದರಿಂದ ನಮಗೆ ಅದನ್ನ ನಾವು ಮಾರುಕಟ್ಟೆಯಲ್ಲೂ ಕೂಡ ಅತಿ ಹೆಚ್ಚು ಮೌಲ್ಯವನ್ನ ಅದು ಪಡ್ಕೋಬಹುದು. ಮತ್ತೆ ಬೇರು ಮತ್ತು ಚಿಗುರು ಬೆಳವಣಿಗೆಗೂ ಕೂಡ ಇದು ಸಹಾಯಕಾರಿಯಾಗಿರುತ್ತೆ. ಬೇರುಗಳು ಬೆಳವಣಿಗೆ ಉತ್ತಮವಾಗಿರುತ್ತೆ ಮತ್ತೆ ಪೋಷಕಾಂಶ ಮತ್ತು ನೀರಿನ ಹೀರಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಹೆಚ್ಚಾಗಿರುತ್ತೆ ಈ ಪ್ರೈಮಿಂಗ್ ಮಾಡೋದ್ರಿಂದ. ಮತ್ತೆ ಚಿಗುರುಗಳ ಉದ್ದ ಮತ್ತೆ ಜೀವಸತ್ವಗಳು ಕೂಡ ಅದರಲ್ಲಿ ಸುಲಭವಾಗಿ ಜೀವಸತ್ವಗಳು ದೇಹಕ್ಕೆ ಸಿಗುತ್ತೆ ಮತ್ತೆ ಇಳುವರಿಯನ್ನ ಕೂಡ ಹೆಚ್ಚು ಮಾಡುತ್ತೆ. ಮತ್ತೆ ಇದ್ರ ಇಳುವರಿ ಅಂತಂದ್ರೆ ನಾವು ಈ ಮೈಕ್ರೋಗ್ರೀನ್ಸ್ ನ ಎಷ್ಟು ತೂಕ ಅಂತ, ಇದು 100 ಗ್ರಾಮ್ 150-200 ಗ್ರಾಮ್ ಆ ತರ ಮಾರಾಟ ಮಾಡೋದು. ಸೊ ಇದ್ರ ಇಳುವರಿ ತೂಕ ಕೂಡ ಜಾಸ್ತಿ ಆಗುತ್ತೆ. ನಾವು 1 ಚದರ ಅಡಿಗೆ ಜಾಸ್ತಿ ಸಸಿಗಳನ್ನ ಕೂಡ ಬೆಳೆಸಿ ಅಂದ್ರೆ ತೂಕನ ಜಾಸ್ತಿ ಮಾಡಬಹುದು. ಮತ್ತೆ ಈ ವಾಣಿಜ್ಯ ಉತ್ಪಾದನೆಯಲ್ಲಿ ಬೀಜ ಪ್ರೈಮಿಂಗ್ ಮಾಡೋದು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಮತ್ತೆ ಪೋಷಕಾಂಶಗಳ ಗುಣಮಟ್ಟವನ್ನು ಕೂಡ ಇದು ಸುಧಾರಿಸುತ್ತೆ. ಮತ್ತೆ ಈ ಒತ್ತಡ ಸಹಿಷ್ಣುತೆಯನ್ನು ಕೂಡ ಹೆಚ್ಚಿಸುತ್ತೆ. ಈ ಒತ್ತಡ ಸಹಿಷ್ಣುತೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಉಷ್ಣತೆ ಜಾಸ್ತಿ ಇದ್ದಾಗ ಅಥವಾ ತೇವಾಂಶ ಮತ್ತೆ ಲವಣೀಯತೆ ಏನಾದರೂ ಜಾಸ್ತಿ ಇದ್ರೆ ಅಂತಹ ಒತ್ತಡಗಳನ್ನ ಕೂಡ ಎದುರಿಸಿ ಚೆನ್ನಾಗಿ ಬೆಳೆಯುವ ಸಾಮರ್ಥ್ಯವನ್ನ ಕೊಡುತ್ತೆ ಪ್ರೈಮಿಂಗ್ ಮಾಡೋದ್ರಿಂದ. ಇವೆಲ್ಲ ರೀತಿಯಾದಂತಹ ಲಾಭಗಳು ನಮಗೆ ಪ್ರೈಮಿಂಗ್ ನಿಂದ ದೊರೆಯುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಸೌಮ್ಯ ಅವರೇ. ಈಗ ಕೆಲವರು ಈಗ ಮೈಕ್ರೋಗ್ರೀನ್ಸ್ ಚಿಗುರು ಸಸ್ಯಗಳನ್ನ ಬೆಳೆಯೋದ್ರ ಮೂಲಕ ಅದನ್ನೇ ಒಂದು ಉದ್ಯಮವಾಗಿ ಬೆಳ್ಕೊಳ್ಳೋ ಒಂದು ಅವಕಾಶ ಇದೆಯಾ? ಈಗಾಗಲೇ ಯಾರಾದರೂ ಆ ಒಂದು ಮೈಕ್ರೋಗ್ರೀನ್ಸ್ ಸಸಿಗಳನ್ನು ಬೆಳೆದು ಸಣ್ಣ ಪ್ರಮಾಣದ ಒಂದು ಸ್ವಾವಲಂಬಿ ಉದ್ಯೋಗವನ್ನು ಮಾಡಿಕೊಂಡು ಯಶಸ್ ಕಂಡವರು ಯಾರು ಇದ್ದಾರಾ, ಈ ಬಗ್ಗೆ ಹೇಳಿ ಡಾಕ್ಟರ್ ಸೌಮ್ಯ ಅವರೇ.
0: ಹೌದು ಸರ್, ಉದಾಹರಣೆಗೆ ಈ ಮೈಕ್ರೋಗ್ರೀನ್ಸ್ಗಳನ್ನ ಉದ್ಯಮವಾಗಿ ತಗೊಂಡವರು ಎಷ್ಟೊಂದು ಹಲವಾರು ಉದಾಹರಣೆಗಳಿದ್ದಾವೆ. ಅದರಲ್ಲಿ ಈ ಕೇರಳ ಮೂಲದ 50 ವರ್ಷದ ಶ್ರೀ ಅಜಯ್ ಗೋಪಿನಾಥ್ ಅನ್ನೋ ವ್ಯಕ್ತಿ ತಮ್ಮ ಮನೆಯಲ್ಲೇ 80 ಚದರ ಅಡಿ ಜಾಗದಲ್ಲಿ ಪ್ರತಿ ತಿಂಗಳು 5 ಕೆಜಿ 15 ವಿಧದ ಮೈಕ್ರೋಗ್ರೀನ್ಸ್ಗಳನ್ನ ಬೆಳೆದು ತಿಂಗಳಿಗೆ 2-3 ಲಕ್ಷ ರೂಗಳಷ್ಟು ಆದಾಯವನ್ನ ಗಳಿಸ್ತಿರ್ತಾರೆ. ಮತ್ತು 1 ಕೆಜಿ ಬೀಜಕ್ಕೆ ಸಾಮಾನ್ಯವಾಗಿ ಇದು ರಾಸಾಯನಿಕ ಮುಕ್ತ ಒಳ್ಳೆ ಗುಣಮಟ್ಟದ ಬೀಜನ ನಾವು ಉಪಯೋಗಿಸಬೇಕು ಮೈಕ್ರೋಗ್ರೀನ್ಸ್ ನ ಬೆಳೀಲಿಕ್ಕೆ. ಇದು ಸಾಮಾನ್ಯವಾಗಿ 300 ವಿವಿಧ ಬೀಜಗಳಿಗೆ ಬೇರೆ ಬೇರೆ ತರದಂತಹ ಬೆಲೆ ಇರುತ್ತೆ. 300-600 ರೂಪಾಯಿ 1 ಕೆಜಿಗೆ ನಾವು ಖರ್ಚು ಮಾಡಿ ಮತ್ತೆ ಬೆಳೀಲಿಕ್ಕೂ ಕೂಡ ಕಡಿಮೆ ವೆಚ್ಚ ಉಪಯೋಗಿಸೋದ್ರಿಂದ ನಾವು 2-3 ಲಕ್ಷ ಆದಾಯವನ್ನ ಈ ಇವರು ಅಜಯ್ ಗೋಪಿನಾಥ್ ಅವರು ತಗೊಂಡಿದ್ದಾರೆ. ಇದು ಸಹಜವಾಗಿಯೇ ದುಬಾರಿ ಅನಿಸಿದ್ರು ಕೂಡ ಮೈಕ್ರೋಗ್ರೀನ್ಸ್ಗಳ ಮಾರಾಟದ ನಂತರ 3 ಪಟ್ಟು ಲಾಭವನ್ನ ಇದು ನಮಗೆ ನೀಡುವಂಥದ್ದು. ಮತ್ತೆ ಸ್ವತಃ ಅವರು ತಮ್ಮ ಅನುಭವಗಳನ್ನ ಅವರೇ ಹಂಚಿಕೊಂಡಿರೋದು, ಅದರಿಂದ ನಮಗೆ ಈ ಮಾಹಿತಿ ಲಭ್ಯವಾಗಿದ್ದು. ಅವ್ರ ಪ್ರಕಾರ ಪ್ರಪಂಚದಾದ್ಯಂತ 150-ಕ್ಕೂ ಹೆಚ್ಚು ಮೈಕ್ರೋಗ್ರೀನ್ಸ್ಗಳನ್ನ ಬೆಳೀತಿದ್ದಾರೆ. ಅವರು 30 ಮೈಕ್ರೋಗ್ರೀನ್ಸ್ಗಳನ್ನ ಬೆಳೀಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಅವ್ರು ಬೆಳೆಯುವ ಮೈಕ್ರೋಗ್ರೀನ್ಸ್ಗಳಲ್ಲಿ ಮೂಲಂಗಿ, ಸಾಸಿವೆ ಮತ್ತು ಸೂರ್ಯಕಾಂತಿ ಬೀಜ ಇವು ಸಾಮಾನ್ಯವಾಗಿ ಅವರು ಬೆಳೆದಿರುವಂಥದ್ದು. ಇವಕ್ಕೆಲ್ಲ ಭಾರಿ ಬೇಡಿಕೆ ಇರೋದ್ರಿಂದ ಈ ಬೀಜಗಳನ್ನ ಅವರು ಮೈಕ್ರೋಗ್ರೀನ್ಸ್ಗೆ ಬೆಳೀಲಿಕ್ಕೆ ಉಪಯೋಗಿಸಿದ್ದಾರೆ. ಅವುಗಳಲ್ಲಿ ಸೂರ್ಯಕಾಂತಿ ಮೈಕ್ರೋಗ್ರೀನ್ಸ್ಗಳು ತುಂಬಾ ಪೌಷ್ಟಿಕವಾಗಿರುವಂಥದ್ದು. ಮತ್ತೆ ಇದು ಅವ್ರ ಪ್ರಕಾರ. ಮತ್ತೆ ಅವರು ಹೇಳೋ ಪ್ರಕಾರ ಕಡಿಮೆ ಉಪ್ಪಿನಾಂಶ ಇರುವ ಕೊಕ್ಕೋಪಿಟ್ಟಿನಲ್ಲಿ ಬೆಳೆದಿರೋದ್ರಿಂದ ಅದು ಇಳುವರಿ ಕೂಡ ಜಾಸ್ತಿ ಬಂದಿರುವಂಥದ್ದು. ಮತ್ತೆ ಈ ಪ್ರತಿದಿನ ಅವರು 5 ಕೆಜಿ ಮೈಕ್ರೋಗ್ರೀನ್ಸ್ ಕಟಾವ್ ಮಾಡ್ತಿದ್ದು 100 ಗ್ರಾಮ್ಗೆ 150 ರೂಪಾಯಿ ಹಾಗೆ ಕೇರಳ, ಚೆನ್ನೈ ಹಾಗೂ ಬೆಂಗಳೂರು ನಗರಗಳಲ್ಲಿ ಅವರು ಅದನ್ನು ಮಾರಾಟ ಮಾಡಿರ್ತಾರೆ. ಈ ಬೆಂಗಳೂರು ನಗರದಲ್ಲಿ ಗ್ರೋ ಗ್ರೀನ್ಸ್ ಅನ್ನೋ ಎಂಬ ಬ್ರಾಂಡ್ ಹೆಸರಲ್ಲಿ ಕೂಡ ಅವರು ಹೋಟೆಲ್ಗಳಿಗೆ, ಆಸ್ಪತ್ರೆ ಮತ್ತೆ ಜಿಮ್ ಮತ್ತೆ ಇತರೆ ಪ್ರತಿಷ್ಠಿತ ವ್ಯಕ್ತಿಗಳಿಗೂ ಕೂಡ ಅವರು ಅದನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ.
1: ಅಂದ್ರೆ ಈಗ ಚಿಗುರು ಸಸಿಗಳು ಇವು ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿವೆ. ನಮ್ಮ ಆರೋಗ್ಯನೂ ಕೂಡ, ನಾವು ಈ ಕಲುಷಿತ ವಾತಾವರಣದಲ್ಲಿ ಬದುಕೋದು ಕಷ್ಟ ಆಗ್ತಾ ಇದೆ. ಅಂತರ ಸಂದರ್ಭದಲ್ಲಿ ಸುಲಭವಾಗಿ ನೀವೇ ಈ ಒಂದು ಗ್ರೀನ್ ಲೀವ್ಸ್ಗಳನ್ನು, ಅಂದರೆ ಈ ಮೈಕ್ರೋಗ್ರೀನ್ಸ್ ಸಸಿಗಳನ್ನು ತಿನ್ನೋದ್ರಿಂದ, ಬಳಸೋದ್ರಿಂದ, ಊಟದಲ್ಲಿ ಮತ್ತು ಪಾನೀಯದಲ್ಲಿ ಬಳಸೋದ್ರಿಂದ ಆರೋಗ್ಯವನ್ನು ಸುಲಭವಾಗಿ ನೀವು ಸುಧಾರಿಸ್ಕೋಬಹುದು.
0: ಹೌದು,
1: ಮಾರಕ ರೋಗ ಅಂತ ಕ್ಯಾನ್ಸರ್ ಕೂಡ ಈ ಒಂದು ರೋಗದಿಂದ ಮುಕ್ತಿ ಪಡೆದುಕೊಳ್ಬಹುದು.
0: ಅಂದ್ರೆ ಮುಕ್ತಿ ಅನ್ನೋದಕ್ಕಿಂತ ರೋಗ ನಿರೋಧಕ ಶಕ್ತಿಯನ್ನ ಸ್ವಲ್ಪ ಜಾಸ್ತಿ ವೃದ್ಧಿ ಮಾಡುತ್ತೆ. ಅವಾಗಲೇ ನಾನು ಇನ್ನೊಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಮಧುಮೇಹವನ್ನ ನಾವು ನಿಯಂತ್ರಣದಲ್ಲಿಡಬಹುದು. ಮತ್ತೆ ಸ್ಥೂಲಕಾಯ ಇರುವಂತಹವರು ಅವರ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದನ್ನ ನಾವು
1: ಸಹಕಾರಿಯಾಗುತ್ತೆ.
0: ಮತ್ತೆ ಅದಲ್ಲದೆ ಜಾಸ್ತಿ ಪೌಷ್ಟಿಕಾಂಶಗಳು ಸಿಗೋದ್ರಿಂದ ಹಲವಾರು ರೀತಿಯ ರೋಗಗಳಿಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇದನ್ನ ನಾವು ಅತಿ ಹೆಚ್ಚು ನಮ್ಮ ಊಟದಲ್ಲಿ ಬಳಸೋದ್ರಿಂದ ಮತ್ತೆ ಇದನ್ನ ನಾವೇ ಬೆಳೆಸ್ಕೋಬಹುದು ಮನೆಯಲ್ಲಿ.

0: ಯಾವ್ಯಾವ ಥರದಲ್ಲಿ ಬೆಳೆಸ್ಕೋಬೋದು ಸ್ವಲ್ಪ ಹೇಳಿ ಡಾಕ್ಟರ್ ಸ್ವಾಮಿ ಅವರೇ? ಈಗ ಮನೆಯಲ್ಲಿ ಒಂದು 30-40 ಜಾಗ ಇದೆ, ಅದರಲ್ಲಿ ಯಾವ ಥರ ಟ್ರೇ ಇಟ್ಕೋಬೇಕಾ ಅಥವಾ ಅದನ್ನು ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿಕೊಡಿ.
1: ಸರ್, ನಾವು ಇದಕ್ಕೆ ಪ್ಲಾಸ್ಟಿಕ್ ಟ್ರೇಗಳನ್ನು ಉಪಯೋಗಿಸ್ಬೋದು ಅಥವಾ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಗೂ ಸಿಗುತ್ತೆ, ಅಥವಾ ಈ ಅಡಿಕೆ ತಟ್ಟೆಗಳು ಅಂಥವನ್ನೆಲ್ಲ ಉಪಯೋಗಿಸ್ಬೋದು. ಮಾರುಕಟ್ಟೆಯಲ್ಲಿ ಅವೆಲ್ಲ ಸಿಗ್ತಿದೆ. ಈಗ ನಾವು ನಮಗೆ ಎಷ್ಟು ಜಾಗದ ಲಭ್ಯತೆ ಅದನ್ನು ನೋಡಿಕೊಂಡು ಸ್ವಲ್ಪ ಅಗಲ ಇರೋ ಟ್ರೇನು ಉಪಯೋಗಿಸ್ಬೋದು ಅಥವಾ ಸಣ್ಣ ಪ್ರಮಾಣದಲ್ಲೂ ಉಪಯೋಗಿಸ್ಬೋದು. 10x10 ಅಥವಾ 10x20 ಅಥವಾ 5x5 ಇಂಥ ಡೈಮೆನ್ಷನ್ ಇರುವಂಥ ಟ್ರೇಗಳನ್ನ ತಗೊಂಡು ಅವು ಸಾಮಾನ್ಯವಾಗಿ ಒಂದು 3 ಇಂಚು ಆಳ ಇರ್ತವೆ. ಅದರಲ್ಲಿ ನಾವು 1.5 ಇಂಚಷ್ಟು ನಾವು ಕೊಕೋಪಿಟ್ನ ಅದರಲ್ಲಿ ಸಮನಾಗಿ ಅರಡಿ, ಈ ಕೊಕೋಪಿಟ್ ಸಾಮಾನ್ಯವಾಗಿ ಲೋ ಇಸಿ ಇರೋ ಕೊಕೋಪಿಟ್ನೇ ಉಪಯೋಗಿಸ್ಬೇಕು. ಮತ್ತು ಮಾರುಕಟ್ಟೆಯಲ್ಲಿ ಈಗಾಗಲೇ ಎನ್ರಿಚ್ ಮಾಡಿರುವಂತಹ ಕೊಕೋಪಿಟ್ ಲಭ್ಯತೆ ಇರೋದ್ರಿಂದ, ಎನ್ರಿಚ್ ಮಾಡಿರೋದು ಅಂತಂದರೆ ಈಗ ಈ ಟ್ರೈಕೋಡರ್ಮಾ ಮತ್ತು ಸೂಡೋಮಾನೋಸ್ ಇಂಥ ಜೈವಿಕ ಗೊಬ್ಬರಗಳಿಂದ ಅವನ್ನ ಎನ್ರಿಚ್ ಮಾಡಿರ್ತಾರೆ. ಇಂಥವನ್ನ ಉಪಯೋಗಿಸೋದ್ರಿಂದ ನಾವು ಮೈಕ್ರೋಗ್ರೀನ್ಸ್ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಸಸಿ ಕೊಳೆ ರೋಗ ಅಂತಂದರೆ ಡ್ಯಾಂಪಿಂಗ್ ಆಫು, ಮತ್ತು ಇದು ಬೀಜ ಕೊಳೆ ರೋಗ, ಬೀಜ ಕೊಳೆಯುವಂಥದ್ದು, ಮತ್ತು ಸಾಮಾನ್ಯವಾಗಿ ಗ್ರೇ ಮೋಲ್ಡ್, ಈಗ ಫಂಗಸ್ ಥರ ಮೇಲ್ಗಡೆ ಬಿಳಿ ಮತ್ತು ಗ್ರೇ ಮೋಲ್ಡ್ ಎಲ್ಲ ಬೆಳ್ಕೊಂಡಿರ್ತವೆ, ಇಂಥವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಸ್ಟರ್ಲೈಸ್ ಆಗಿರಬೇಕು. ಅಂದರೆ ಸ್ಟರ್ಲೈಸ್ ಮಾಡಿರುವಂತಹ ಕೊಕ್ಕುಪಿಟ್ಟು ಮತ್ತು ಲೋ ಇಸಿ ಲವಣಾಂಶ ಕಡಿಮೆ ಇರುವಂಥ ಇಸಿ ಇದು ಕೊಕ್ಕುಪಿಟ್ಟನ್ನ ನಾವು ಉಪಯೋಗಿಸಿ ಬೆಳೆಯೋದ್ರಿಂದ ನಾವು ಈ ರೋಗಗಳನ್ನ ನಿಯಂತ್ರಣದಲ್ಲಿಡಬಹುದು. ಯಾಕೆಂತಂದರೆ ಮೈಕ್ರೋಗ್ರೀನ್ಸ್ ಬೆಳೆದಾದ್ಮೇಲೆ ತಗೊಳ್ಳೋರು ಅದ್ರ ಮೇಲೆ ಏನಾದರೂ ಈ ಬೂಜು ಈ ಫಂಗಸ್ಸು ಮೌಲ್ಡ್ ಏನಾದರೂ ಬೆಳ್ಕೊಂಡಿದ್ರೆ ಇದು ಆರೋಗ್ಯಕ್ಕೆ ಹಾನಿಕರ, ಇದನ್ನ ಯಾಕೆ ತಿನ್ಬೇಕು ಅಂತ ತಗೊಳ್ಳಲ್ಲ. ಸೊ ಅದನ್ನ ಈಗ ನಾವು ನೀರ್ನ ಕೂಡ ನಿಯಂತ್ರಣದಲ್ಲಿಟ್ಕೊಂಡೇ ಹಾಕ್ಬೇಕು. ನೀರ್ನ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಾಕೋ ತರ ಅದನ್ನ ನೀರ್ನ ಸ್ಪ್ರೇ ಮಾಡ್ಬೇಕು, ಇಲ್ಲಿ ಚುಮಕಿಸ್ಬೇಕು ಅಂದ್ರೆ ಸಿಂಪಡಿಸ್ಬೇಕು ನೀರ್ನ ಆತರ ನೀರ್ನ. ಮತ್ತೆ ಅತಿ ಹೆಚ್ಚು ನೀರು ಅಲ್ಲಿ ಟ್ರೇ ಅಲ್ಲಿ ಉಳಿಬಾರ್ದು, ಅದಕ್ಕೆ ಟ್ರೇ
0: ಸಸಿ ಕೆಂಪಾಗುತ್ತೆ,
1: ಕುಳಿತೋಗ್ಬಿಡುತ್ತೆ, ಬೀಜನೂ ಕುಳಿಯುತ್ತೆ, ಸಸಿನೂ ಕುಳಿಯುತ್ತೆ, ಅದರದ್ದು ಕಾಂಡ ಕೆಳಗಡೆ ಕುಳಿಯುತ್ತೆ. ಇದನ್ನೆಲ್ಲ ನಾವು ನಿಯಂತ್ರಣದಲ್ಲಿ ಇಡಬೇಕು ಅಂತಂದ್ರೆ ಆ ಟ್ರೇ ಉಪಯೋಗಿಸ್ತೇವಲ್ಲ ಅದರಲ್ಲಿ ಸಾಮಾನ್ಯವಾಗಿ 4-6 ರಂಧ್ರಗಳನ್ನ ಇರುವಂತದ್ದು ರಂಧ್ರ ಮಾಡಿರ್ಬೇಕು. ಆ ರಂಧ್ರ ಇರುವಂತ ಟ್ರೇಗಳನ್ನ ಉಪಯೋಗಿಸಿದ್ರೆ ಹೆಚ್ಚುವರಿ ನೀರು ಅದರಲ್ಲಿ ಬಸ್ದೋಗುತ್ತೆ, ಮತ್ತೆ ನಾವು ಯಾವುದೇ ರೋಗಗಳಿಲ್ಲದೆ ರೋಗಮುಕ್ತವಾಗಿರುವಂತಹ ಮೈಕ್ರೋಗ್ರೀನ್ಸ್ ನ ನಾವು ಬೆಳೆಸಬಹುದು.
0: ಹಾಗಾಗಿ ಈ ಒಂದು ಮೈಕ್ರೋಗ್ರೀನ್ಸ್ ಅಥವಾ ಹಸಿರು ಚಿಗುರು ಸಸ್ಯಗಳು ಆರೋಗ್ಯಕ್ಕೆ ತುಂಬಾ ಹತ್ತಿರ, ಇವನ್ನ ಬಳಸಬೇಕು ಅಂತ. ಈಗ ಸಾಮಾನ್ಯವಾಗಿ ನಾವು ಯಾವ್ಯಾವ ರೀತಿಯ ಚಿಗುರು ಸಸ್ಯಗಳನ್ನ ಬೆಳೆಸ್ಬೋದು? ಈಗ ಅಂದ್ರೆ ಈಗ ನಾವು ಕೇಳಿದ್ದೇವೆ ಈಗ ಮೆಂತೆ ಇದು ಮತ್ತೆ ಮೆಂತೆ ಕಾಳು ಮತ್ತೆ ಬೇರೆ ಬೇರೆ ಈ ತರ ಆರೋಗ್ಯದಲ್ಲಿ ನಮ್ಮ ಆಹಾರದಲ್ಲಿ ಬಳಸುವಂತ ಕಾಳುಗಳನ್ನು ನಾವು ಕೇಳಿದ್ದೇವೆ, ಮೊಳಕೆ ಬರಿತ ಕಾಳುಗಳು ನಾವು ಕೇಳಿದ್ದೇವೆ. ಅದು ಜಾಸ್ತಿ ಇಲ್ಲ, ಕೆಲವೊಂದಿಷ್ಟು ಕಾಳುಗಳನ್ನು ಮಾತ್ರ ನಾವು ಬಳಸ್ತಾ ಇದ್ದೇವೆ, ಮಡಿಕೆ ಕಾಳು,
1: ಹುರುಳಿಕಾಳು
0: ಇವೊಂದಿಷ್ಟೇ. ಈಗ ಈ ಚಿಗುರು ಸಸ್ಯ ಮೈಕ್ರೋಗ್ರೀನ್ಸ್ ಬೆಳೆಸೋದ್ರಿಂದ ಯಾವ್ಯಾವ ಥರದ ಒಂದು ಇನ್ನೂ ಹೆಚ್ಚಿನ ಸಸ್ಯಗಳನ್ನು ಬೆಳೆಸ್ಕೋಬಹುದು?
1: ಸರ್, ನಾವು ಸಾಮಾನ್ಯವಾಗಿ ಬೇಡಿಕೆಯಲ್ಲಿ ಇರುವಂತದ್ದು ಈ ಮೂಲಂಗಿ ಸರ್. ಆ ಮೂಲಂಗಿನ ನಾವು ಮೂಲಂಗಿ ತಿನ್ನೋದಕ್ಕೆ ಎಷ್ಟೊಂದು ಜನ ಮಕ್ಕಳು ಅಥವಾ ದೊಡ್ಡವರು ಇಷ್ಟಪಡಲ್ಲ, ಆದರೆ ಈ ಮೂಲಂಗಿ ಎಳೆ ಚಿಗುರನ್ನ ನಾವು ಮೈಕ್ರೋಗ್ರೀನ್ಸ್ನ ತಿನ್ನೋದ್ರಿಂದ ಇನ್ನೂ ಹೆಚ್ಚು ತಿನ್ಬೇಕು ಅನ್ನುವಷ್ಟು ಅದರಲ್ಲಿ ಆ ರುಚಿ ಆ ಥರ ಇರುತ್ತೆ. ಮತ್ತೆ ಬಣ್ಣನೂ ಅಷ್ಟೇ, ಇಲ್ಲಿ ನಮಗೆ ರೆಡ್ ಪಿಂಕ್ ಕಲರ್ ರ್ಯಾಡಿಶ್ ಅನ್ನೋ ಒಂದು ತಳಿ ಇದೆ, ಅದು ಪಿಂಕ್ ಕಲರ್ ಪಿಗ್ಮೆಂಟೇಷನ್ ಆಂಥೋಸಯನಿನ್ ಪಿಗ್ಮೆಂಟೇಷನ್ ಕೊಡೋದ್ರಿಂದ ನೋಡಕ್ಕೆ ಆಕರ್ಷಕವಾಗಿರುತ್ತೆ ಮತ್ತೆ ರುಚಿಯಾಗಿರುತ್ತೆ. ಇದರ ಜೊತೆಗೆ ಮೂಲಂಗಿ ಜೊತೆಗೆ ನಾವು ಇವಾಗ ಸಾಮಾನ್ಯವಾಗಿ ಚಿಯಾ ಸೀಡ್ಸ್ ಎಲ್ಲರೂ ಕೂಡ ಇವಾಗ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಚಿಯಾನ ಜಾಸ್ತಿ ಬೆಳಗ್ಗೆ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಕುಡಿತಿದ್ದಾರೆ. ಈಗ ಚಿಯಾನೂ ಕೂಡ ನಾವು ಮೈಕ್ರೋಗ್ರೀನ್ಸ್ಗಳಾಗಿ ಬೆಳೆಸಿ ಅದನ್ನು ಉಪಯೋಗಿಸೋದ್ರಿಂದ ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಒಮೇಗಾ 3 ನಮಗೆ ದೇಹಕ್ಕೆ ಲಭ್ಯವಾಗುತ್ತೆ. ಚಿಯಾ ಸೀಡ್ಸ್ ಜೊತೆಗೆ ಸರ್ ಈಗ ಸೂಡೋ ಸೀರಿಯಲ್ ಅಂತ ಒಂದು ಕ್ರಾಪು ಅಂತಂದರೆ ಅಮೆರಾಂಥಸ್ಸು, ಕ್ವಿನೋವಾ, ಬಕ್ವೀಟ್ ಇಂಥವನ್ನೆಲ್ಲ ನಾವು ಮೈಕ್ರೋಗ್ರೀನ್ಸ್ ಆಗಿ ಬೆಳೆದು ಮಾರುಕಟ್ಟೆಯಲ್ಲೂ ಕೂಡ ಅದಕ್ಕೆ ಜಾಸ್ತಿ ಬೆಲೆ ಇರೋದ್ರಿಂದ ನಾವು ಇದನ್ನು ಬೆಳೆಸ್ಬೋದು. ಜೊತೆಗೆ ಬೀಟ್ರೂಟು, ಪಾಲಕ್ಕು ಇದನ್ನು ಕೂಡ ಬೆಳೆಸ್ಬೋದು. ಮತ್ತು ಬ್ರಾಸಿಕೇಸಿ ಫ್ಯಾಮಿಲಿಗೆ ಸೇರಿರುವಂಥ ಎಲೆಕೋಸು, ಹೂಕೋಸು ಇವೆಲ್ಲವಕ್ಕೂ ಕೂಡ ಜಾಸ್ತಿ ಬೇಡಿಕೆ. ಹೌದು, ಕ್ಯಾಬೇಜನ್ನು ಬೆಳಿಬೋದು. ಯಾಕೆಂತಂದರೆ ಅದನ್ನು ನಾವು ಆ ಹಸಿ ಚಿಗುರಿರುವಂಥ ಹಂತದಲ್ಲಿ ನಾವು ಅದನ್ನು ಸೇವನೆ ಮಾಡೋದ್ರಿಂದ
0: ಕ್ಯಾಬೇಜ್ ಸಸಿಗಳು
1: ಹೌದು ಚಿಗುರನ್ನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅದರಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶಗಳು ನಮಗೆ ದೇಹಕ್ಕೆ ಲಭ್ಯವಾಗುತ್ತೆ ಅಂತ ಅದಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಜಾಸ್ತಿ ಇವಾಗ ಬೆಲೆ ಜಾಸ್ತಿ ಇದೆ ಸರ್.
0: ಡಾಕ್ಟರ್ ಸೌಮ್ಯ ಅವರೇ, ಈಗ ಮಾರುಕಟ್ಟೆ ವಿಷಯಕ್ಕೆ ನಾವು

0: ಮಾತಾಡೋದಿದ್ರೆ, ಈಗ ಈ ಚಿಗುರು ಸಸ್ಯ ಅಥವಾ ಮೈಕ್ರೋಗ್ರೀನ್ಸನ್ನು ಈಗ ಮಾರುಕಟ್ಟೆಯಲ್ಲೇ ಮಾರಕ್ಕೆ ಅಲ್ಲಿ ಸಿಗ್ತದ ಅಥವಾ ಈಗ ಯಾವ ತರದ ಜಾಗದಲ್ಲಿ ಇದು ನಮ್ಗೆ ಲಭ್ಯ ಆಗುತ್ತೆ?
1: ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಈಗ ಇಷ್ಟೊಂದು ಈಗ ನಾಮದಾರಿಸ್ ಅಲ್ಲಿ ಮತ್ತೆ ರಿಲಯನ್ಸ್ ಫ್ರೆಶ್ ಈಗ ಬೆಂಗಳೂರಲ್ಲಿ ದೊಡ್ಡ ಮಾಲ್ಗಳಲ್ಲಿ ಮತ್ತೆ ಇವಾಗ ಇಲ್ಲಿ ಒಳಗಡೆ ತುಂಬಾ ಒಳ್ಳೆ ನಗರಗಳಲ್ಲೆಲ್ಲ ಬೆಂಗಳೂರಲ್ಲಿ ಒಳ್ಳೊಳ್ಳೆ ಸೂಪರ್ ಮಾರ್ಕೆಟ್ಗಳಲ್ಲಿ ಅಲ್ಲೆಲ್ಲ ಈಗಾಗಲೇ ಮಾರ್ತಿದ್ದಾರೆ ಸರ್.
0: ಈ ಒಂದು ಜಾಗದಲ್ಲಿ ಒಂದು ಇದೊಂದು ಜಾಗ ಪಡ್ಕೊಂಡಿದೆ ಇದು.
1: ಹೌದು
0: ಈಗಾಗಲೇ ಸಸ್ಯಗಳು ಒಂದು ಜಾಗ ತಗೊಂಡವು.
1: ಹೌದು ನಗರದ
0: ಸಿಗುತ್ತದೆ ಈಗ.
1: ಹೌದು ನಗರದ ಜನರಿಗೆ ಇವಾಗಲೇ ಇದ್ರ ಬಗ್ಗೆ ಅರಿವಿದೆ. ಆಗ್ಲೇ ಅವರು ಅದನ್ನ ಉಪಯೋಗ ಏನು ಅದನ್ನ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ, ಉಪಯೋಗಿಸ್ತಿದ್ದಾರೆ. ಯಾಕೆಂತಂದ್ರೆ ಅದರಿಂದ ಸಿಗುವಂತ ಹೆಲ್ತ್ ಬೆನಿಫಿಟ್ಸ್ ಆತರ ಇದೆ. ಮತ್ತೆ ನಮ್ಮ ಕಾಲೇಜ್ ಅಲ್ಲಿ ನಾವು ನಮ್ಮ ವಿಶ್ವ ಜಿಕೆ ವಿಕೆ ಕಾಲೇಜ್ ಅಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ನಾವು
0: ಈ ಇಡ್ತೀರಿ.
1: ಅಲ್ಲ ಸರ್, ಮೈಕ್ರೋ ಗ್ರೀನ್ಸ್ ನ ನಾವು ಹೇಗ್ ಬೆಳಿಬೇಕು ಅಂತ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತಾನೆ ಒಂದು ಪ್ರೋಗ್ರಾಮ್ ಮಾಡ್ತಿದೀವಿ ಸರ್. ಅದಕ್ಕೆ ಜನಗಳು ಬಂದು ಅವರೇ ರಿಜಿಸ್ಟರ್ ಮಾಡಿಸ್ಕೊಂಡು ಸಾಮಾನ್ಯವಾಗಿ 30-40 ಜನಕ್ಕೆ ನಾವು ಪ್ರತಿ ತಿಂಗಳು ಟ್ರೈನಿಂಗ್ ಕೊಡ್ತಿದ್ದೀವಿ. ಅವ್ರು ಬಂದು ಅದ್ರ ಹೇಗೆ ಉತ್ಪಾದನೆ ಮಾಡಬೇಕು, ಮತ್ತೆ ಎಲ್ಲಿ ಬೀಜನ ಖರೀದಿ ಮಾಡಬೇಕು, ಯಾವ ಥರ ಬೀಜನ ಉಪಯೋಗಿಸ್ಬೇಕು, ಮತ್ತೆ ಬೆಳಿಬೇಕಾದ್ರೆ ಯಾವ್ಯಾವ ಹಂತಗಳನ್ನ ಅವರು ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಬೆಳೆದಾದ್ಮೇಲೆ ಅದನ್ನ ಹೇಗೆ ಶೇಖರಣೆ ಮಾಡಬೇಕು, ಮತ್ತೆ ಯಾವ ಥರ ಅದನ್ನ ಮಾರುಕಟ್ಟೆಗೆ ಅದ್ರ ಮಾರುಕಟ್ಟೆಯಲ್ಲಿ ಯಾವ ಥರ ಬೆಲೆ ಇರುತ್ತೆ ಏನು ಅದ್ರ ಬಗ್ಗೆ ಎಲ್ಲ ಕೂಡ ಅವರಿಗೆ ನಾವು ಅರಿವು ಮೂಡಿಸ್ಬೇಕು ಅಂತ ಈ ಟ್ರೈನಿಂಗ್ ಕೂಡ ಮಾಡ್ತಿದ್ದೀವಿ. ಪ್ರತಿ ತಿಂಗಳ ಎರಡನೇ ಶನಿವಾರ ಮಾಡ್ತೇವೆ.
0: ಅಂದ್ರೆ ನಿಮ್ದು ಜಿ ಕೆ ವಿ ಕೆ ಕ್ಯಾಂಪಸ್ಸಿನ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಚಟುವಟಿಕೆಗಳು, ಎಲ್ಲ ವಿಭಾಗಗಳ ಚಟುವಟಿಕೆಗಳನ್ನು ನೀವು ಪ್ರತಿ ತಿಂಗಳ ಎರಡನೇ ಶನಿವಾರದಲ್ಲಿ ಅಲ್ಲಿ ತೋರಿಸ್ಕೊಡ್ತಾರೆ. ಅದು ಸಾಕಷ್ಟು ಜನ, ಅದು ಎಲ್ಲ ವಿಭಾಗದ್ದು ಇದೆ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದ. ಅದು ಹಾರ್ಟಿಕಲ್ಚರ್ ಇರ್ಬೋದು ಅಥವಾ ಮತ್ತಿನ್ನು ಯಾವುದೇ ಇದು ಸಸ್ಯನೂ ಕೂಡ ಈಗ ನಮ್ಮ ಹೋದವರಿಗೆ ಅದು ಸಿಗುತ್ತೆ, ಖರೀದಿನೂ ಮಾಡ್ಕೋಬಹುದು.
1: ಅಂದ್ರೆ ಸಂತೆ ಅಂತ ಮಾಡ್ತಿದ್ದಾರೆ ಸರ್ ಇವಾಗ, ಕೃಷಿ ಸಂತೆ ಅಂತ.
0: ಕೃಷಿ ಸಂತೆ
1: ಅದು ಕೊನೆ ಶನಿವಾರ ಮಾಡ್ತಾರೆ ಆ ತಿಂಗಳಲ್ಲಿ. ಸಾಮಾನ್ಯವಾಗಿ ಆ ಸಂತೆಯಲ್ಲಿ ಇದನ್ನು ಕೂಡ
0: ಮಾರಾಟಕ್ಕೆ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಪ್ರಾತ್ಯಕ್ಷಿಕೆಗಳು ಸಿಗುತ್ತದೆ. ವಿಶ್ವವಿದ್ಯಾಲಯದ ಎಲ್ಲಾ ಸಂಶೋಧನೆಗಳಲ್ಲಿ ಪರಿಣತಿ ಹೊಂದಿದ ಒಂದು ಪ್ರಾತ್ಯಕ್ಷಿಕೆಗಳಲ್ಲಿ ಇರುತ್ತೆ. ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ನಾವು ಕೂಡ ಅಲ್ಲಿ ಹೋಗಿದ್ದೇವೆ. ಅನೇಕ ರೈತರು ಕೂಡ ಅಲ್ಲಿ ಹೋಗಿ ಮಾಹಿತಿಯನ್ನು ಪಡ್ಕೋತಾರೆ ಮತ್ತು ಖರೀದಿನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಾಕ್ಟರ್ ಸೌಮ್ಯ ಅವರು ಹೇಳಬೇಕಂದ್ರೆ ಈಗ ಚಿಗುರು ಸಸ್ಯಗಳು ಮುಂಬರುವ ದಿನಗಳಲ್ಲಿ ದೊಡ್ಡ ಉದ್ಯಮವಾಗಿ ಬೆಳೆಯಬಹುದು.
1: ಹೌದು ಸರ್, ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಯುವಜನತೆ ಕೃಷಿಯಿಂದ ದೂರವಾಗ್ತಿರೋದನ್ನ ನೋಡ್ತಿದ್ದೇವೆ. ಬಾಲ್ಯದಲ್ಲೇ ಕೃಷಿಕರ ಮಕ್ಕಳಿಗೆ ಕೃಷಿ ವಿಜ್ಞಾನದ ಬಗ್ಗೆ ಮತ್ತೆ ಪ್ರಾಥಮಿಕ ಶಾಲೆಗಳಲ್ಲಿ ತಿಳುವಳಿಕೆ ನೀಡೋದ್ರ ಅವಶ್ಯಕತೆ ಇರುತ್ತೆ. ವಿವಿಧ ರೀತಿಯ ಜೀವಸತ್ವಗಳು ಮತ್ತೆ ಖನಿಜಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ರೂ ಕೂಡ ಶಾಲಾ ಮಕ್ಕಳು, ರೈತರು ಹಾಗೂ ಬಡ ಮಕ್ಕಳಿಗೆ ಕೈಗೆಟುಕುವಂತಹ ದರದಲ್ಲಿ ಈ ಮೈಕ್ರೋಗ್ರೀನ್ಸ್ಗಳು ಲಭ್ಯವಿರುತ್ತೆ. ಮತ್ತೆ ಬೇರೆ ಬೇರೆ ಈಗ ತರಕಾರಿಗಳ ಬೆಲೆನೂ ಕೂಡ ಗಗನಕ್ಕೇರಿರೋದು ಕಂಡುಬಂದಿದೆ. ಈ ದಿಸೆಯಲ್ಲಿ ಈ ಮೇಲಿನ ನಾನು ಈಗೆಲ್ಲ ಹೇಳಿದ್ನಲ್ಲ ಮೈಕ್ರೋಗ್ರೀನ್ಸ್ಗಳ ಎಲ್ಲ, ಇದ್ರ ಹೇಗೆ ಉತ್ಪಾದನೆ ಮಾಡೋದು, ಹೇಗೆ ಬಳಸೋದು, ಮತ್ತೆ ಪ್ರೈಮಿಂಗಿಂದ ಹೇಗೆ ನಾವು ಅದನ್ನ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು, ಸೊ ಈ ತರ ಸಂಶೋಧನೆಗಳು ಎಲ್ಲ ಈ ರೈತ ಮಕ್ಕಳಿಗೆ ಇವೆಲ್ಲ ಉಪಯೋಗ.
0: ಮಾರುಕಟ್ಟೆ ಬಗ್ಗೆ ಹೇಳಿ, ಇದು ಬೀಜಗಳು ಎಲ್ಲಿ ಸಿಗುತ್ತವೆ, ಮತ್ತೆ ಈಗ ಯಾವ ತರ ರೀತಿಯಲ್ಲಿ ಇದು ಮಾರ್ತಾರೆ, ಅಂದ್ರೆ ಇದು ಪ್ರಮಾಣ ಯಾವ ತರದಲ್ಲಿ, ಈಗ ಚಿಗುರು ಸಸ್ಯಗಳನ್ನ ಯಾವ ರೀತಿ ಮಾರ್ತಾರೆ, ಅದನ್ನ ತೂಕದ ಮೇಲೆ ಮಾರ್ತಾರ ಅಥವಾ ಒಂದು ಅದನ್ನು ನೋಡಿ ಮಾರ್ತಾರ
1: ಸರ್? ಅದು ಸಾಮಾನ್ಯವಾಗಿ ಒಂದು ಯಾವ್ದನ್ನ ಟ್ರೇಲ್ ಬೆಳೆಸಿರ್ತಾರೋ ಅದನ್ನ ಮಾರ್ಬೇಕು ಅಂತ ಬೆಳೆಸಿದ್ರೆ ಅದಕ್ಕೊಂತ ಸಣ್ಣದು ಈಗ 5x5 ಇರುವಂತಹ ಆ ಅಳತೆಯಲ್ಲಿ ಇರುವಂತದ್ದು ಟ್ರೇನ ಉಪಯೋಗಿಸಿ ಬೆಳೆಸಿರ್ತಾರೆ. ಅಂತಂದ್ರೆ ಪ್ಲಾಸ್ಟಿಕ್ ಕ್ಲಾಂಪ್ ಶೆಲ್ಗಳು ಅಂತ ಕರಿತೀವಿ ನಾವು. ಅದರಲ್ಲಿ ಅದನ್ನ ನಾವು ಅದನ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ, ಕೊಯ್ಲು ಮಾಡಿದ್ಮೇಲೆ ಅದರಲ್ಲಿ ಸಂಗ್ರಹಿಸಿ ಆಮೇಲೆ ಬೇಕಾದ್ರೆ ಮಾರುಕಟ್ಟೆಗೆ ಅದನ್ನ ಇಡಬಹುದು. ಇಲ್ಲ ಪ್ಲಾಸ್ಟಿಕ್ ಜಿಪ್ ಲಾಕ್ ಕವರ್ಸ್ ಅಲ್ಲೂ ಹಾಕಿರ್ತಾರೆ, ಇಲ್ಲಾಂದ್ರೆ ಪ್ಲಾಸ್ಟಿಕ್ ಕ್ಲಾಂಪ್ ಶೆಲ್ ನ ಉಪಯೋಗಿಸಿ ಅವನ್ನ ನಾವು ಸಂಗ್ರಹಣೆ ಮಾಡಬಹುದು. ಮತ್ತೆ ಕೊಯ್ಲು ಮಾಡಿ ಮಾರುಕಟ್ಟೆಗೆ ಅದನ್ನ ನಾವು ಮಾರಕ್ ತರಕ್ಕಿಂತ ಮೊದಲು ಫ್ರಿಡ್ಜ್ಗಳಲ್ಲಿ ಇಲ್ಲಾಂದ್ರೆ 5-6 ಡಿಗ್ರಿ ಇಲ್ಲಾಂದ್ರೆ 2-3 ಡಿಗ್ರಿ ಇರೋ ಉಷ್ಣಾಂಶದ ಸಂದರ್ಭದಲ್ಲಿ ಅವನ್ನ ನಾವು ಸಂಗ್ರಹಣೆ ಮಾಡಬೇಕಾಗತ್ತೆ. ಹಂಗ್ ಮಾಡಿ ನಾವು ಅದನ್ನ ಒಂದು ವಾರ ಕೂಡ ಹೆಚ್ಚು ಇನ್ನೂ ಒಂದು ವಾರ ಹೆಚ್ಚು ಇಡಬಹುದು.
0: ಹೇಳಬೇಕಂದ್ರೆ ಈಗ ಇದು ಚಿಗುರು ಸಸ್ಯಗಳ ಒಂದು ಉತ್ಪಾದನೆ, ಚಿಗುರು ಸಸ್ಯ ಒಂದು ಉದ್ಯಮವಾಗಿಯೂ ಕೂಡ ನಾಳೆ ನಾವು ಮಾಡಿಕೊಳ್ಳೋ ಒಂದು ಅವಕಾಶ ಇದೆ. ತುಂಬ ಸಂತೋಷ ಡಾಕ್ಟರ್ ಸೌಮ್ಯ ಅವರೇ.

0: ನಮ್ಮ ಕೇಳುಗರಿಗೆ ಪ್ರಸ್ತುತ ಮೈಕ್ರೋಗ್ರೀನ್ಸ್ ಚಿಗುರು ಸಸ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಹೆಂಗೆ ಬೆಳಿಬೋದು, ಎಲ್ಲೆಲ್ಲಿ ಇದನ್ನು ಬಳಕೆ ಮಾಡಲಾಗ್ತದೆ, ಮತ್ತು ಉದ್ಯಮವಾಗಿ ಕೂಡ ಯಶಸ್ ಕಂಡವ್ರ ಬಗ್ಗೆನೂ ಕೂಡ ಮಾಹಿತಿ ನೀಡಿದಿರಿ. ಕೆಲವು ಕೇಳುಗರು ಇರ್ತಾರೆ, ಮೈಕ್ರೋಗ್ರೀನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರುತ್ತೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
1: ಓಕೆ ಸರ್, 9946444612, 9964444612.
0: ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದ ಸರ್.
2: ಇದುವರೆಗೆ ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ ಈ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕೇಳೋಣ ಕಂಸಾಳೆ ಪದಗಳನ್ನು.

0: ಇದುವರೆಗೆ ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದಗಳನ್ನು ಕೇಳಿದ್ರಿ.
1: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
1: ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವಿನ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗೆ ಕೇಳೋಣ. ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಪದಗಳು ಮೂಡಿಬರಲಿವೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:34 ಆಗಲಿದೆ. ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟ್ರಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ, ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಭದ್ರತಾ ಸಲಹೆಗಾರರ 2 ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಬೆದರಿಕೆಗಳ ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನೆಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಅಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ 3 ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಅಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20-24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಛಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ

0: 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವು ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಕ್ ಉಕ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ದಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ದ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 40ರಷ್ಟು ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 60ರಷ್ಟು ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿ ಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್ ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ದತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಅರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೌಶಲ್ಯ ಭಾರತ ಸ್ಕಿಲ್ ಇಂಡಿಯಾ ಯೋಜನೆ ಈ ಕುರಿತು ಹಿರಿಯ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ವಿಷ್ಣುಕಾಂತ್ ಎಸ್ ಚಟಪಳ್ಳಿ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಸಂದರ್ಶಕರು ಡಾ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಭಾರತೀಯ ಶೈಕ್ಷಣಿಕ ವಲಯದಲ್ಲಿ ವ್ಯಾಪಕವಾಗಿ ಕೇಳಿಬರುವ ಹೆಸರು ಅಂತ ಹೇಳಿದ್ರೆ ಪ್ರೊಫೆಸರ್ ವಿಷ್ಣುಕಾಂತ್ ಎಸ್ ಚಟಪಳ್ಳಿ ಅವರು. ಇವರು ಕರ್ನಾಟಕದ ಗದಗ್ನಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಇದರ ಸಲಹೆಗಾರರಾಗಿ ಮತ್ತು ಉನ್ನತ ಶಿಕ್ಷಣ ನೀತಿ, ಮಾನವ ಸಂಪನ್ಮೂಲ ನಿರ್ವಹಣೆ, ಕೌಶಲ್ಯಾಭಿವೃದ್ಧಿ ಈ ಕುರಿತು ಅನೇಕ ಸಂಶೋಧನಾತ್ಮಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳ ಪೂರೈಸಿರುವ ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಕೌಶಲ್ಯಾಭಿವೃದ್ಧಿ ಕ್ಷೇತ್ರದಲ್ಲಿ ಆಗಿರುವಂಥ ಬದಲಾವಣೆ ಮತ್ತು ಪ್ರಗತಿಯ ಕುರಿತು ಈಗ ನಾವು ಒಂದಿಷ್ಟು ಮಾತನಾಡುವಂಥ ಸಮಯ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಚಟ್ಪಳ್ಳಿಯವರಿಗೆ.
5: ನಮಸ್ಕಾರ
4: ಸರ್. ನಮ್ಮ ಪ್ರಧಾನಮಂತ್ರಿಗಳು ಒಂದು ವಾಕ್ಯವನ್ನು ಹೇಳಿದರು, ಹೊಸ ಪೀಳಿಗೆಯ ಕೌಶಲ್ಯ ಅಭಿವೃದ್ಧಿಯು ರಾಷ್ಟ್ರೀಯ ಅಗತ್ಯವಾಗಿದೆ ಮತ್ತು ಇದು ಆತ್ಮನಿರ್ಭರ ಭಾರತದ ಅಡಿಪಾಯವಾಗಿದೆ ಅಂಥೇಳಿ ಅವರು ವಿಶ್ವ ಯುವ ಕೌಶಲ್ಯದ ದಿವಸದಂದು ಕರೆ ಕೊಟ್ಟಿದ್ದರು. ಸರಿಗ ನಾವು ನಿಜವಾದ ಅರ್ಥದಲ್ಲಿ ಕೌಶಲ್ಯವನ್ನು ನಾವು ಯಾವ ಥರ ನೋಡಬೇಕು ಮತ್ತು ಅದನ್ನು ಈಗ ಪ್ರಸಕ್ತ ಸನ್ನಿವೇಶಕ್ಕೆ ಅಳವಡಿಸಿಕೊಳ್ಳುವಂಥ ಚಿಂತನೆ ಯಾಕೆ ಪ್ರಸ್ತುತ ಅಂತ ಅನಿಸುತ್ತೆ ನಿಮಗೆ?
5: ಆತ್ಮನಿರ್ಭರವಾಗಿ ಭಾರತ ಆಗಬೇಕು ಅಂದರೆ ಅದು ಯುವಕರ ಮುಖಾಂತರ ಆಗಬೇಕು.
4: ನಿಜ,
5: ಬರುವಂಥ ಬದಲಾವಣೆಗೆ ತಕ್ಕಂತೆ ಕೌಶಲ್ಯಗಳು ಕೂಡ ಅವಶ್ಯಕತೆ ಇರುವ ಹಾಗೆ ಬದಲಾಗಬೇಕಾಗತ್ತೆ. ಆ ರೀತಿಯಿಂದ ನಮ್ಮ ಪ್ರಧಾನಮಂತ್ರಿಗಳು ದೂರದೃಷ್ಟಿ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ.
4: ಓಕೆ, ಈಗ ಕೌಶಲ್ಯ ಅನ್ನುವಂಥದ್ದು ಬಹಳ ತಲೆತಲಾಂತರಗಳಿಂದ ನಾವು ಕೇಳ್ಪಟ್ಟಿರ್ತಕ್ಕಂಥ ಒಂದು ಪದವಾಗಿದೆ, ಈಗ ಯಾಕೆ ಅದು ಹೆಚ್ಚು ಪ್ರಸ್ತುತ ಅಂತ ಅನಿಸುತ್ತೆ?
5: ಭಗವದ್ಗೀತೆಯಲ್ಲೇ ಅದರ ಉಲ್ಲೇಖ ಇದೆ, ಯೋಗ ಕರ್ಮಸು ಕೌಶಲಂ ಅಂಥೇಳಿ. ಅಂದರೆ ಕರ್ಮದಿಂದ ಕೌಶಲ್ಯ ಮಾಡಿ ಅದರಿಂದ ನಾವು ಮುಕ್ತಿ ಪಡಿಬೇಕು ಅನ್ನುವಂಥದ್ರದ್ದು ನಮ್ಮ ದೇಶದ ಹಿಂದಿನ ಕಾಲದಿಂದನೂ ಅದು ಬಂದಿದೆ.
4: ನಿಜ,
5: 12ನೇ ಶತಮಾನದಲ್ಲೇ ಬಸವಣ್ಣವ್ರು ಹೇಳಿಬಿಟ್ರು, ಕಾಯಕವೇ ಕೈಲಾಸ ಅಂತ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅವಾಗಲೇ ಹೇಳಿದರು. 64 ಕೌಶಲ್ಯಗಳು ನಮ್ಮ ದೇಶದಲ್ಲಿ ಪ್ರತಿ ಗ್ರಾಮದಲ್ಲಿ ಇತ್ತು. ಹೀಗಾಗಿ ಸ್ವಾವಲಂಬಿ ಸಮೃದ್ಧ ಸಮಾಜ ನಮ್ಮ ಗ್ರಾಮಗಳು ಆಗಿದ್ದು. ಅಂದರೆ ಎಲ್ಲ ಕೌಶಲ್ಯಗಳಲ್ಲಿ ನಮ್ಮ ದೇಶ ಭಾಳ ಮುಂದುವರೆದಿತ್ತು. 21ನೇ ಶತಮಾನ ಒಂದು ಹೊಸ ರೀತಿಯಿಂದ ಬದಲಾವಣೆ ಆಗಕ್ಕೆ ಶುರುವಾದಾಗ ಜಗತ್ತಿಗೆ ಅನ್ನಿಸ್ತು, ನಾವು ಇಷ್ಟು ಮುಂದುವರೆದಿದ್ದೀವಿ ಬಟ್ ಅದಕ್ಕೆ ತಕ್ಕಂತೆ ನಮ್ಮ ಕೌಶಲ್ಯಗಳು ಇಲ್ಲ ಅಂತೇಳಿ. ಜಗತ್ತು ಯಾವಾಗ ಎಚ್ಚರಿಕೊಂಡು ಅದೇ ಸಮಯದಲ್ಲಿ ನಾವು ಕೂಡ ಎಚ್ಚರಿಕೊಂಡು ಭಾರತದಲ್ಲಿ ಈ 2 ದಶಕಗಳಿಂದ ಕೌಶಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಒತ್ತು ಕೊಡುವಂಥ ಪ್ರಯತ್ನ ನಡೆದಿದೆ.
4: ಅಂದರೆ ಈಗ ನಮ್ಮ ಪರಂಪರೆಯನ್ನು ನೋಡಿಕೊಂಡು ಮುನ್ನಡಿ ಇಡುವಂಥ ಒಂದು ಪ್ರಯತ್ನ ಇದಾಗಿದೆ ಅಂಥೇಳಿ. ಕೌಶಲ್ಯ ಅಂತ ಹೇಳಿದ್ರೆ ಕೇವಲ ಅಕ್ಷರಸ್ಥರು ಮತ್ತು ವಿದ್ಯಾವಂತರು ಮಾತ್ರ ಬರುವಂಥದ್ದಲ್ಲ, ಅನಕ್ಷರಸ್ಥರು ಮತ್ತು ಅವಿದ್ಯಾವಂತರು ಬಹಳ ಜನ ಇದ್ದಾರೆ ನಮ್ಮಲ್ಲಿ. ಸೊ ಅಂಥವ್ರಿಗೂ ಕೂಡ ಈ ಒಂದು ಕೌಶಲ್ಯದ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಈ ಚಿಂತನೆಯ ಹಿಂದೆ ಇರತಕ್ಕಂಥದ್ದು ಅಂಥೇಳಿ. ಸೊ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇದೆ?
5: ಯಾವುದೇ ಒಂದು ಬದಲಾವಣೆ ತರಬೇಕು ಅಂತಾದರೆ ಅದಕ್ಕೆ

0: ಅದಕ್ಕಂತೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ನೀತಿ ನಿರೂಪಣೆ ಮಾಡಬೇಕು.
1: ಹೌದು,
0: ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ಮಾಡಿರೋದು ಮೊದಲನೇ ಕೆಲಸ ಏನಂತಂದರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ 2014 ಸ್ಥಾಪನೆ ಮಾಡಿಬಿಟ್ರು. ಅಂದರೆ ಅಷ್ಟು ಅದರದ್ದು ಮಹತ್ವ ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಅಂದರೆ ಒಂದು ಸ್ವಾಯತ್ತ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಡೆಡಿಕೇಟೆಡ್ ಒಂದು ಮಂತ್ರಾಲಯ ಸ್ಟಾರ್ಟ್ ಮಾಡೋದೇ ಇದಕ್ಕೆ ಒಂದು
1: ದಿಶೆ
0: ತೋರಿಸುವಂಥ ಒಂದು ಆಯಿತು. ಅದು ಅಲ್ಲದೆ ಮೂರು ವಿಷಯ ಹೋಗಿ ಮಾಡಿದ್ರು ಅವ್ರು ಪ್ರಾರಂಭಕ್ಕೆ ನೀತಿ ನಿರೂಪಣೆಯಲ್ಲಿ. ಒಂದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಎರಡನೇದು ಸ್ಕಿಲ್ ಇಂಡಿಯಾ ಮಿಷನ್ ಸ್ಟಾರ್ಟ್ ಮಾಡಿಬಿಟ್ರು 2015
1: ಒಂದು ಅಭಿಯಾನ
0: ರೀತಿಯಲ್ಲಿ ಇದನ್ನು ಶುರು ಮಾಡಿದರು. ಆಮೇಲೆ ಕೂಡಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪಾಲಿಸಿ ನಿರ್ಮಾಣ ತಯಾರು ಮಾಡಿದರು, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಪಾಲಿಸಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಡೆ ಫ್ರೇಮ್ವರ್ಕ್, ಇನ್ನೊಂದು ಕಡೆ ಪಾಲಿಸಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು. ಹೀಗೆ ಇದರ ಯೋಜನೆ ಭಾಳ ಫೌಂಡೇಶನಲ್ ಆಧಾರದ ಮೇಲೆ ಮಾಡಿದರು. 60-70% ಯುವಕರು ಇರ್ತಕ್ಕಂಥ ನಮ್ಮ ದೇಶ, ಅದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಭಾಗ, ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲ ಅಂಥವ್ರು ಇನ್ನೊಂದು ಭಾಗ. ಅದಕ್ಕೆ ಫಾರ್ಮಲ್ ಸೆಕ್ಟರ್ ಆ್ಯಂಡ್ ಇನ್ಫಾರ್ಮಲ್ ಸೆಕ್ಟರ್ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಹೆಚ್ಚು ಜನ ಇದ್ದಾರೆ.
1: ನಿಜ,
0: ಆ ಯುವಕರಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳು ಬೇಕು ಅಂತಾದರೆ ಅದಕ್ಕೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು ವರ್ಕ್ ಶುರು ಆಗಿತ್ತು, NSDC, ಅದನ್ನು ಸ್ಟ್ರೆಂಥನ್ ಮಾಡಿದರು.
1: ಓಕೆ,
0: ಆಮೇಲೆ ಸೆಕ್ಟರ್ಸ್, ಉದಾಹರಣೆಗೆ ರಿಟೇಲ್, ಅಪರಲ್, ಆಮೇಲೆ ಟೆಕ್ನಾಲಜಿ, ಹೀಗೆ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ಸ್ ಅನ್ನು ಡೆವಲಪ್ ಮಾಡಿದರು ವಲಯಗಳ ಆಧಾರದ ಮೇಲೆ. ಮುಖ್ಯವಾಗಿ ಇನ್ನೊಂದು ಆ ಇನ್ಫಾರ್ಮಲ್ ಸೆಕ್ಟರ್ಗೆ ಬೇಕಾಗಿರ್ತಕ್ಕಂಥ ಒಂದು ಫ್ರೇಮ್ವರ್ಕ್ ರೆಡಿ ಮಾಡಿದರು. ಅದಕ್ಕೇನು ಹೆಸರು ಅಂದರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್.
1: ಓಕೆ,
0: ಅಂದರೆ ಅವು ಯಾರಾದರೂ ಒಬ್ಬ ಪ್ಲಂಬಿಂಗ್ ಮಾಡಬೇಕು ಅಂತ ಅನ್ಕೊಳ್ಳಿ, ಅವನು ಲೆವೆಲ್ 1 PhD ಮಾಡಬೇಕಾದ್ರೆ ಲೆವೆಲ್ 10 ಮಾಡ್ಬೋದು.
1: ಓಕೆ,
0: ಹೀಗೆ ಒಂದು ಕಡೆ ನೀತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆ, ಮೂರನೇದು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು.
1: ಒಂದು ಸಮಗ್ರವಾಗಿ ನೋಡುವಂಥ ಒಂದು ಪ್ರಯತ್ನ ಇದು.
0: ಕಾರ್ಯಕ್ರಮಗಳು ಕೂಡ ಹೇಗೆ ಇನ್ಫಾರ್ಮಲ್ ಸೆಕ್ಟರ್ಗೆ ಬೇರೆ ಮಾಡಿದರು, ಅದಕ್ಕೆ ಹೆಸರೇನಿಟ್ರು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ. ಅಂದರೆ ನೋಡಿ, 14 ಬಂದರು, 15 ಇದು ಶುರು ಮಾಡಿಬಿಟ್ರು. 2 crore ಹೆಚ್ಚು ಜನರಿಗೆ ಸಾಮಾನ್ಯವಾಗಿರ್ತಕ್ಕಂಥ ವೆಲ್ಡಿಂಗ್, ಪ್ಲಂಬಿಂಗ್ನಿಂದ ಹಿಡಿದು ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ವರ್ಗೂ ಶಿಕ್ಷಣ ಕೊಡುವಂಥ, ತಂತ್ರಜ್ಞಾನ ಕೊಡ್ತಕ್ಕಂಥ ತರಬೇತಿ ಕೊಡುವಂಥ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ ಬಹಳ ಜನಕ್ಕೆ, ಯುವಕರಿಗೆ ತಲುಪುವಂಗಾಗಿದೆ. ಇದು ಮೊದಲನೇ ಯೋಜನೆ. ಎರಡನೇ ಯೋಜನೆ ಅವರು ಶುರು ಮಾಡಿರೋದು ಜನಶಿಕ್ಷಣ ಸಂಸ್ಥಾನ ಮುಖಾಂತರ, ಅವ್ರ ಮುಖಾಂತರ 35 lakh ಹೆಚ್ಚು ಜನಕ್ಕೆ ತರಬೇತಿ ಶುರು ಮಾಡಿದರು. ಜೊತೆಗೆ ನಮ್ಮ ದೇಶದಲ್ಲಿ ನ್ಯಾಷನಲ್ ಅಪ್ರೆಂಟಿಸ್ ಪ್ರೋಗ್ರಾಮ್ ಶುರು ಮಾಡಿದರು. ಮತ್ತು ಈ ಗುಡಿ ಕೈಗಾರಿಕೆಗಳು, ಬೇರೆ ಬೇರೆ ಕೆಲಸ ಮಾಡತಕ್ಕಂಥ ಅಕ್ಸಾಗಲ್ ಇರ್ಬೋದು, ಕಮ್ಮಾರ್ ಇರ್ಬೋದು, ಕುಂಬಾರ್ ಇರ್ಬೋದು, ಚಮ್ಮಾರ್ ಇರ್ಬೋದು, ಈ ಥರದ ಜನಕ್ಕೆ PM ವಿಶ್ವಕರ್ಮ ಯೋಜನೆ ಅಂತ ಶುರು ಮಾಡಿದರು. ಅಂದರೆ ಯಾವುದು ಕುಲಕಸಬುಗಳು ನಮ್ಮ ಮಾಡ್ತಾ ಇದ್ದಾರೆ ಆ ಕುಲಕಸಬುಗಳು ಹೋಗಬಾರ್ದು, ಅವ್ರ ಕೌಶಲ್ಯನೂ ವೃದ್ಧಿ ಆಗಬೇಕು, ಬೆಳೆಸಬೇಕು, ಮತ್ತು ಅವ್ರಿಗೂ ಆಧುನಿಕವಾಗಿರ್ತಕ್ಕಂಥ ಕೌಶಲ್ಯ ಕೊಡಬೇಕು. ಇನ್ನೊಂದು ಭಾಳ ದೊಡ್ಡ ಯೋಜನೆ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಯುವಕರಿಗೆ ಮತ್ತು ಮಹಿಳೆಯರಿಗೆ ತಲುಪಬೇಕು ಅಂತಾದರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ಇದರ ಮುಖಾಂತರ 20 lakh ಹೆಚ್ಚು ಜನ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಸ್ವಸಹಾಯ ಸಂಘಗಳಲ್ಲಿ ಇರ್ತಕ್ಕಂಥವ್ರಿಗೆ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಅನೇಕ ಯೋಜನೆಗಳು ಮಾಡಿ ಯುವಕರಿಗೆ ಶಿಕ್ಷಣ ಮತ್ತು ತಂತ್ರಜ್ಞಾನ ಕೊಡುವಂಥ ಒಂದು ಕಡೆ ಮಾಡಿದರೆ, ಎರಡನೇದಿನೊಂದು ಮುಖ್ಯವಾಗಿ ನಾವು ದೃಷ್ಟಿಯಲ್ಲಿ ನೋಡಬೇಕಾಗಿರೋದು ಫಾರ್ಮಲ್ ಸೆಕ್ಟರ್ನಲ್ಲಿ. ಇವತ್ತಿನ ಅವಶ್ಯಕತೆಗೆ ತಕ್ಕಂತೆ 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು.
1: ಹೌದು,
0: ಆ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಕೌಶಲ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಆದ್ಯತೆ ಕೊಡಲಾಗಿತ್ತು. ಅದಕ್ಕೆ ಶಬ್ದ ಏನು ಉಪಯೋಗಿಸಿದ್ರೆ ಅಂದರೆ ರೀಇಮ್ಯಾಜಿನಿಂಗ್ ವೊಕೇಶನಲ್ ಎಜುಕೇಷನ್. ಕೌಶಲ್ಯವನ್ನು ನಾವು ಹೇಗೆ ಹೊಸ ದೃಷ್ಟಿಕೋನದಿಂದ ನೋಡಬೇಕು ಅನ್ನುವಂಥದ್ರದ್ದು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಕೊಟ್ಟರು. ಅದರ ಮುಖಾಂತರ ಈ ಒಂದು 6 ರಾಷ್ಟ್ರೀಯ ಶಿಕ್ಷಣ ನೀತಿ ಆಧಾರದ ಮೇಲೆ ಪ್ರಾಥಮಿಕ ಶಿಕ್ಷಣದಿಂದ ಉಚ್ಚ ಶಿಕ್ಷಣದವರೆಗೆ ಕೌಶಲ್ಯವನ್ನು ಜ್ಞಾನದ ಜೊತೆಗೆ

0: ಮುಖ್ಯಧಾರೆಯಲ್ಲಿ ತರುವಂಥ ಪ್ರಯತ್ನ ಆಗಿರೋದು. ಕೌಶಲ್ಯ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಇನ್ನೊಂದು ಅಂಗ ಆಗಿ ಬೆಳೀತಾ ಇದ್ದು ಅದು ಮುಖ್ಯವಾದ ಭಾಗದಲ್ಲಿ ಬರ್ತಾ ಇರಲಿಲ್ಲ. ಹೀಗಾಗಿ ಅದರ ನೋಡುವಂಥ ದೃಷ್ಟಿಕೋನದಲ್ಲೂ ವ್ಯತ್ಯಾಸ ಇತ್ತು. ಈಗೇನಾಯಿತು, ಕೌಶಲ್ಯ ಹೊಸ ಶಿಕ್ಷಣ ನೀತಿನಲ್ಲಿ ಆಧಾರದ ಮೇಲೆ ಕೌಶಲ್ಯ ಹ್ಯಾಸ್ ಬಿಕಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಎಜುಕೇಷನ್ ಸಿಸ್ಟಮ್.
1: ಕರೆಕ್ಟ್
0: ಅನ್ನೋದಕ್ಕೆ ನಿಮಗೆ ಬಹಳ ಮಹತ್ವದ ಒಂದು ಬದಲಾವಣೆ ಅನ್ನೋ ಅಂಥದ್ದನ್ನು ನಾನು ಹೇಳ್ತೀನಿ. ಜಗತ್ತಿನಲ್ಲಿ

0: ಆರನೇ ಕ್ಲಾಸ್ನಿಂದ, ಅದು ಸ್ಟೇಟ್ ಸಿಲೆಬಸ್ ಸೆಂಟ್ರಲ್ ಸಿಲೆಬಸ್ ಯಾರೇ ಇರಲಿ, ಆರನೇ ಕ್ಲಾಸ್ನಿಂದ ಎಲ್ಲರೂ ಕೌಶಲ್ಯವನ್ನು ಕಲಿಬೇಕು.
1: ಓಕೆ,
0: ಅದಕ್ಕೆ ಎಂತ ಒಳ್ಳೆ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಕೌಶಲ್ಯ ಬೋಧ ಅಂತ ಹೆಸರಿಟ್ಬೇಕು.
1: ಕೌಶಲ್ಯ ಬೋಧ
0: ಅಂದ್ರೆ 6, 7, 8 ಪ್ರಾರಂಭಿಕ ದಿನಗಳಲ್ಲಿ ಅವ್ರಿಗೆ ಕೌಶಲ್ಯದ ಬಗ್ಗೆ ಬೇಕಾಗಿರುವಂತ ಎಕ್ಸ್ಪೋಜರ್ ಸಿಗುತ್ತೆ.
1: ನಿಜ,
0: ಅವರು ಸೈನ್ಸು ಆರ್ಟ್ಸು ಸೋಷಿಯಲ್ ಸ್ಟಡೀಸು ಇದೆ ಕಲಿಯೋದ್ರ ಜೊತೆಗೆ ಇದನ್ನು ಕಲಿತಾರೆ.
1: ಮತ್ತೆ ಅವ್ರಿಗೆ ಆ ಸಂದರ್ಭದಲ್ಲಿ ಕುತೂಹಲವು ತುಂಬಾ ಇರುತ್ತೆ.
0: ಕುತೂಹಲ ಮತ್ತೆ ಇದರಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮತ್ತು ಕೈನಿಂದ ಕೆಲಸ ಮಾಡೋದು, ನಾವೇನು ಹೇಳಿದಿಲ್ಲ ಕೈ ಕೆಸರಾದ್ರೆ ಅಂತೇಳಿ, ಪ್ರತ್ಯಕ್ಷವಾಗಿ ಕೈ ಮುಟ್ಟಿ ಅವರು ಕೃಷಿ ಕೆಲಸ ಇರಬಹುದು, ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನದ ಕೆಲಸ ಈ ಕೌಶಲ್ಯ ಬೋಧದಿಂದ ಶುರುವಾಗಿದೆ. 6, 7, 8 9, 10 ಕೌಶಲ್ಯ ವಿಕಾಸ ಆಗತ್ತೆ. 9, 10 ಕ್ಲಾಸ್ಗೆ ಅವ್ರಿಗೆ ಆ ಸ್ಕಿಲ್ಸ್ ಟ್ರಾನ್ಸ್ಫರ್ ಆಗುವಂತ ಪ್ರಯತ್ನ ಅಲ್ಲಿ ಆಗಿರುತ್ತೆ. 11, 12 ಏನು ಪಠ್ಯಕ್ರಮ ಈ ದೇಶದಲ್ಲಿ ನಡೀತಾ ಇದೆ ಕೌಶಲ್ಯ ಆಧಾರದ ಮೇಲೆ, 11ನೇ ಮತ್ತು 12ನೇ ಕ್ಲಾಸ್ಗೆ ಪಠ್ಯಕ್ರಮ ರಚನೆ ಮಾಡುವಂತ ಕಮಿಟಿ ಏನಿದೆ ಅದರ ಅಧ್ಯಕ್ಷ ನಾನು. ಈ ಮಕ್ಕಳು ಸಾಮಾನ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್ ಜೊತೆಗೆ ಕೌಶಲ್ಯ ಸಬ್ಜೆಕ್ಟ್ ಕೂಡ ಅವರು ಚೂಸ್ ಮಾಡ್ಬೋದು. 2 ಲ್ಯಾಂಗ್ವೇಜು, 3 ಹೇಗೆ ಪಿ ಸಿ ಎಂ ಅಥವಾ ಇದನ್ನು ಹಿಸ್ಟ್ರಿ ಎಕನಾಮಿಕ್ಸ್ ಮತ್ತೆ ಅಂದರೆ ಇದು ಸ್ಟ್ರೀಮ್ ಹೋಗ್ಬಿಡುತ್ತೆ ಈಗ. ಈಗಾಗಲೇ ಹೊಸ ಶಿಕ್ಷಣ ನೀತಿ ಪ್ರಕಾರ ಆರ್ಟ್ಸ್ ಒಂದು, ಕಾಮರ್ಸ್ ಒಂದು, ಸೈನ್ಸ್ ಒಂದು ಸ್ಟ್ರೀಮ್ ಅಂತ ಇರಲ್ಲ.
1: ಅವ್ರಿಗೆ ಇಷ್ಟವಾದದನ್ನ ಅವ್ರು ತಗೋಬಹುದು.
0: ಅವ್ರು ಯಾವ್ದು ತಗೋಬಹುದು? ಒಬ್ಬ ಮ್ಯೂಸಿಕ್ ತಗೋಬಹುದು, ಎಕನಾಮಿಕ್ಸ್ ತಗೋಬಹುದು, ಕಾಮರ್ಸ್ ತಗೋಬಹುದು,
1: ಕೌಶಲ್ಯವೂ
0: ಮಾಡಬಹುದು, ಕೌಶಲ್ಯನೂ ತಗೋಬಹುದು. ಹಾಗೆ ಮಾಡೋದ್ರಿಂದ ಗ್ರೇಡ್ 11 ಅಂಡ್ ಗ್ರೇಡ್ 12 ನಲ್ಲಿ ಆ ಯುವಕನಿಗೆ ಕಾಂಪಿಟೆನ್ಸಿ ಡೆವಲಪ್ಮೆಂಟ್ ನಾವು ಮಾಡ್ತಾ ಇದ್ವಿ. ಅಂದ್ರೆ 11th and 12th ಮುಗಿದ ಮೇಲೆ ಅವನು ಓದು ಕಂಟಿನ್ಯೂ ಮಾಡದೇ ಇದ್ರು ಅವನಿಗೆ ಸಿಕ್ಕಿರ್ತಕ್ಕಂತ ಈ ಕೌಶಲ್ಯಗಳ ಆಧಾರದ ಮೇಲೆ
1: ಅವನ ಬದುಕನ್ನ
0: ಸ್ವಯಂ ಉದ್ಯೋಗವನ್ನು ಮಾಡಬಹುದು. ಹೀಗಾಗಿ ಒಂದು ಶಾಲಾ ಶಿಕ್ಷಣವನ್ನ ಉಚ್ಚ ಶಿಕ್ಷಣದವರೆಗೂ ಕೌಶಲ್ಯ ಆಧಾರಿತ ಮಾಡಿದೆ. ಎರಡನೇದು ITI ಎಜುಕೇಶನ್. ನಮ್ಮ ದೇಶದಲ್ಲಿ ITI ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೌಶಲ್ಯ ಆಧಾರಿತ ಶಿಕ್ಷಣ. ಹೀಗಾಗಿ ITI 10,000 ಇದ್ದಿದ್ದು 15,000 ಆಗಿದೆ 14 ವರ್ಷದಲ್ಲಿ. ಮಾಡರ್ನೈಸೇಷನ್ ಆಗಿದೆ, ಹೊಸ ಸ್ಕೀಮ್ ತಂದಿದ್ದಾರೆ PM ಸೇತು ಸ್ಕೀಮ್ ಅಂಥೇಳಿ. ಹೀಗೆ ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಪೋರ್ಟಲ್ ಎಂಡ್ ಟು ಎಂಡ್, ಇಂಡಸ್ಟ್ರಿ ಪಾರ್ಟ್ನರ್ಶಿಪ್, ಸ್ಟಾರ್ಟ್ಅಪ್ ಲಿಂಕ್, ಡಿಜಿಟಲ್ ಇಂಡಿಯಾ, ವಿಮೆನ್ಗೆ ಇದು ಹೆಣ್ಮಕ್ಳ ಮೇಲೆ ಹೆಚ್ಚು ಫೋಕಸ್, ಹೀಗೆ ಕೌಶಲ್ಯದಿಂದ ನಮ್ಮ ದೇಶ ಆತ್ಮನಿರ್ಭರ ಆಗೋದಕ್ಕೆ ಯಾವುದೇ ಸಂಶಯ ಇಲ್ಲ. ಮತ್ತು ನಮ್ಗೆ ಗೊತ್ತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತುಗಳು ಜಗಳವಿಲ್ಲ, ಕೌಶಲ್ಯ ಬಲ್ಲವನಿಗೆ ನಿರುದ್ಯೋಗ ಇಲ್ಲ ಅನ್ನುವಂಥ ಸಾಬೀತುಪಡಿಸುವಂಥ ಕಾರ್ಯಕ್ರಮ, ವಿಶ್ವಾಸ ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಸಂತೋಷ,
1: ಬಹಳ ಸಂತೋಷ ಸರ್. ಈಗ ನಾವು ಸಾಕಷ್ಟು ಈ ಕೌಶಲ್ಯಾಭಿವೃದ್ಧಿ ಬಗ್ಗೆ ನಾವು ಮಾತಾಡಿದ್ವಿ. ನೀವು ಹೇಳ್ದಾಗೆ ಇದೊಂದು ಅಪ್ಪಟ ಜ್ಞಾನಶಾಖೆಯಾಗಿ ವಿಶೇಷವಾಗಿ ಬೆಳೆತಿರುವಂಥದ್ದು ಗಮನಾರ್ಹ ಅಂಥೇಳಿ. ಮತ್ತು ಈ ಕೌಶಲ್ಯವನ್ನು ಪಡ್ಕೊಂಡು ಕುಶಲಕರ್ಮಿಗಳಾಗಿ ತಮ್ಮ ಬದುಕನ್ನು ತಾವೇ ಕಟ್ಟಿಕೊಳ್ಳುವುದರ ಜೊತೆ ಜೊತೆಗೆ ಒಂದು ರಾಷ್ಟ್ರ ನಿರ್ಮಾಣದ ಜೊತೆಗೂ ಕೂಡ ಅವರು ಕೈ ಜೋಡಿಸುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಅನ್ನುವಂಥದ್ದು ಈ ಎಲ್ಲ ಯೋಜನೆಗಳ ಒಟ್ಟಾರೆ ಸಾರಾಂಶ ಅಂಥೇಳಿ ನಾವು ಅಂದ್ಕೋಬೋದು. ಬಹಳ ಸಂತೋಷ ಪ್ರೊಫೆಸರ್ ವಿಷ್ಣುಕಾಂತ್ ಚಟ್ಪಳ್ಳಿಯವರೇ. ಬಹಳ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ತಾವು ತಜ್ಞರಾಗಿದ್ದೀರಿ, ನಮ್ಮ ಆಕಾಶವಾಣಿಗೆ ಬಂದು ಈ ಕ್ಷೇತ್ರದ ಬೆಳವಣಿಗೆಯ ಬಗ್ಗೆ ಮತ್ತು ರಾಷ್ಟ್ರ ನಿರ್ಮಾಣದ ಬಗ್ಗೆ ಮತ್ತು ಈ ಹೊತ್ತಿನಲ್ಲಿ ಕೌಶಲ್ಯಾಭಿವೃದ್ಧಿಯ ಸ್ಥಿತಿಗತಿಯ ಬಗ್ಗೆ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೌಶಲ್ಯ ಭಾರತ ಸ್ಕಿಲ್ ಇಂಡಿಯಾ ಯೋಜನೆ ಈ ಕುರಿತು ಹಿರಿಯ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ವಿಷ್ಣುಕಾಂತ್ ಎಸ್ ಚಟಪಳ್ಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಎಸ್ ಶಂಕರನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 8 ಗಂಟೆ. ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಜೂನ್ 22, ಪ್ರತಿ ವರ್ಷ ಜೂನ್ 22ರಂದು ವಿಶ್ವ ಮಳೆಕಾಡು ದಿನ ಅಂತ ಆಚರಣೆ ಮಾಡಲಾಗುತ್ತೆ, ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಅಂತ ಆಚರಿಸಲಾಗುತ್ತೆ. ಈ ಕುರಿತು ಸ್ವಲ್ಪ ಮಾಹಿತಿ ಮತ್ತು ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಗಂಧದ ಗುಡಿ ಭಾಗ 2 ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಜೂನ್ 22 ನಾವು ವಿಶ್ವ ಮಳೆಕಾಡು ದಿನ ಅಂತ ಆಚರಣೆ ಮಾಡಲಾಗುತ್ತಾ ಇದೆ. ಏನು ಮಳೆಕಾಡು ದಿನ ಅಂತ ಎದಕ್ಕೆ ಕರೀತಾರೆ, ಮಳೆಕಾಡುಗಳು ಅಂತಂದರೆ ಏನು ಅಂತ ಅನ್ನೋದಾದರೆ, ಭೂಮಿ ಮೇಲೆ ಅತ್ಯಂತ ಹೆಚ್ಚಿನ ಭಾಗ ಮಳೆ ಬೀಳುವಂತಹ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಹೊಂದಿರುವಂತಹ ಪ್ರದೇಶಗಳೇ ಮಳೆಕಾಡುಗಳು ಅಂತ ಹೇಳ್ಬೋದು. ಇವು ಸಾಮಾನ್ಯವಾಗಿ 1750 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಅಲ್ಲಿ ಪಡಿತವೆ. ಜಗತ್ತಿನ ಹವಾಮಾನ ನಿಯಂತ್ರಣದಲ್ಲಿ ಮತ್ತು ಜೀವ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಮಳೆಕಾಡುಗಳ ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಹೇಳ್ಬೋದು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಮಳೆಕಾಡು ದಿನದ ಕುರಿತು ಮಾತನಾಡ್ತಾ ಇದ್ದೀವಿ. ಪ್ರತಿ ವರ್ಷ ಜೂನ್ 22ನ್ನು ವಿಶ್ವ ಮಳೆಕಾಡು ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಈ ದಿನವನ್ನು ರೈನ್ ಫಾರೆಸ್ಟ್ ಪಾರ್ಟ್ನರ್ಶಿಪ್ ಎಂಬ ಸಂಸ್ಥೆ ಮಳೆಕಾಡುಗಳನ್ನು ರಕ್ಷಿಸುವ ಉದ್ದೇಶದಿಂದ ಪ್ರಾರಂಭ ಮಾಡಿತು. 2017ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಮಳೆಕಾಡುಗಳ ಮಹತ್ವ ಮತ್ತು ಅವುಗಳ ರಕ್ಷಣೆ ಎಷ್ಟು ಮುಖ್ಯ ಅಂತ ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗ್ತಾ ಇದೆ ಅಂತ ಹೇಳಬಹುದು.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಮರಕ್ಕೆ ನೀಡುವ ಕೊಡಲಿಯೇಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
1: ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ.
2: ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತು ನಾವು ಮಳೆಕಾಡುಗಳ ಕುರಿತು ಮಾತನಾಡ್ತಾ ಇದ್ದೀವಿ. ಮಳೆಕಾಡುಗಳ ಮಹತ್ವ, ಅವುಗಳ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆಯ ನಿಯಂತ್ರಣದಲ್ಲಿ ಇವುಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಮೂಡಿಸೋದೇ ಇದರ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಅದಕ್ಕಾಗಿ ಇವತ್ತಿನ ದಿವಸ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಮಳೆಕಾಡುಗಳ ಮಹತ್ವದ ಪಾತ್ರ ವಹಿಸ್ತವೆ ಯಾಕೆ ಅನ್ನೋದಾದರೆ, ಮಳೆಕಾಡುಗಳು ಭೂಮಿಯ ಶ್ವಾಸಕೋಶ ಇದ್ದಂಗೆ ಅಂತ ಹೇಳಲಾಗುತ್ತೆ. ಜಗತ್ತಿಗೆ ಬೇಕಾದಂಥ ಒಟ್ಟು ಆಮ್ಲಜನಕದ ಸುಮಾರು 20% ಭಾಗವನ್ನು, ಪ್ರಪಂಚದ 80% ಹೆಚ್ಚು ಜೀವ ವೈವಿಧ್ಯತೆಯನ್ನು ಈ ಮಳೆಕಾಡುಗಳು ಒದಗಿಸ್ತವೆ. ಅಂತಲೇ ಕಾಡು ಮಳೆಕಾಡುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಈಗ ಕೇಳೋಣ ಒಂದು ಗೀತೆಯನ್ನು.

0: ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ.
1: ನಿನ್ನ ಒಡಲೆ ಮಧುರ
0: ಸಮೃದ್ಧವಿರಲಿ, ವನರಾಶಿ ಸಂಪತ್ತು ಸುಳಿಯದಿರಲಿ, ಎಂದೆಂದಿಗೂ ವಿಪತ್ತು.
2: ಈ ನೆಲ ಈ ಜಲ ಇರುವುದು ನಮಗಾಗಿ, ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ, ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ.
3: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೋದನ, ವಿದ್ಯಾ ಚೇತನ, ಸರ್ವಹೃದಯ ಸಂಸ್ಕಾರಿ, ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರೆಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

ಇವತ್ತು ನಾವು ಸಿರಿಗಂಧ ಕಾರ್ಯಕ್ರಮದಲ್ಲಿ ವಿಶ್ವ ಮಳೆಕಾಡು ದಿನದ ಕುರಿತು ಮಾತನಾಡ್ತಾ ಇದ್ದೀವಿ. ವಿಶ್ವ ಮಳೆಕಾಡು ದಿನ ಯಾಕೆ ಆಚರಿಸ್ತೀವಿ ಅಂತ ಗೊತ್ತಾಯಿತು. ಜಗತ್ತಿಗೆ ಬೇಕಾದಂಥ 20% ಆಮ್ಲಜನಕವನ್ನು ಉತ್ಪಾದಿಸ್ತವೆ ಮಳೆಕಾಡುಗಳು. ಆದರೆ ಇಂದು ಮಳೆಕಾಡುಗಳು ಕೂಡ ಸಾಕಷ್ಟು ಬೆದರಿಕೆಗಳನ್ನು ಎದುರಿಸ್ತಿವೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಮಳೆಕಾಡುಗಳನ್ನು ರಕ್ಷಣೆ ಮಾಡಬೇಕೆಂಬ ಸಲುವಾಗಿ ಪ್ರತಿ ವರ್ಷ June 22 ವಿಶ್ವ ಮಳೆಕಾಡು ದಿನ ಅಂತ ಆಚರಿಸಲಾಗ್ತಾ ಇದೆ. ದಟ್ಟವಾಗಿರುವಂತಹ ಮಳೆಕಾಡುಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಅತಿದೊಡ್ಡ ಪ್ರಮಾಣದಲ್ಲಿ ಆಮ್ಲಜನಕ ಬಿಡುಗಡೆ ಮಾಡ್ತವೆ. ಅದಕ್ಕಾಗಿ ಮಳೆಕಾಡುಗಳನ್ನು ಜಗತ್ತಿನ ಶ್ವಾಸಕೋಶಗಳು ಅಂತ ಕರೆಯಲಾಗುತ್ತೆ. ಜೀವಿಗಳಿಗೆ ಬೇಕಾದಂತಹ 28% ಆಮ್ಲಜನಕ ಮಳೆಕಾಡಿನಿಂದಲೇ ನಮಗೆ ಉತ್ಪತ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಮಳೆಕಾಡುಗಳು ಸಸ್ತನಿಗಳು ಸರೀಸೃಪಗಳು ಸೇರಿದಂತೆ ಪ್ರಾಣಿ ಪಕ್ಷಿಗಳ ಸಂಕುಲಗಳಿಗೆ ತಾಣವಾಗಿದೆ ಅಂತ ಹೇಳ್ಬೋದು.

ನಿಗಮ್ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು. ಯೋಗರಾಜ್ ಭಟ್ ಅವರ ಗೀತ ರಚನೆಗೆ ಮನುಮೂರ್ತಿಯವರ ಸಂಗೀತವಿದೆ.

0: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮದಲ್ಲಿ ವಿಶ್ವ ಮಳೆಕಾಡು ದಿನದ ಕುರಿತು ಮಾತನಾಡ್ತಾ ಇದ್ದೀವಿ. ಅತಿಯಾದ ಅರಣ್ಯನಾಶ, ಮರಗಳ ಕಡಿತ, ಕಾಡ್ಗಿಚ್ಚು ಮತ್ತು ಕೈಗಾರೀಕರಣದಿಂದಾಗಿ ಮಳೆ ಕಾಡುಗಳು ಇಂದು ಗಂಭೀರ ಬೆದರಿಕೆಯನ್ನು ಎದುರಿಸ್ತಾ ಇದೆ. ಪ್ರಕೃತಿಯ ಈ ದಟ್ಟ ಸಂಪತ್ತನ್ನು ಉಳಿಸಿ ಮುಂದಿನ ಪೀಳಿಗೆಗೆ ನಾವು ಶುದ್ಧ

ಗಾಳಿ ನೀರನ್ನು ಒದಗಿಸಲು ಮಳೆಕಾಡುಗಳ ಸಂರಕ್ಷಣೆ ಪ್ರತಿಯೊಬ್ಬರು ಮಾಡಲೇಬೇಕು, ಅದೆಲ್ಲ ನಮ್ಮದು ಜವಾಬ್ದಾರಿ ಅಂತ ಹೇಳ್ಬೋದು. ಕಾಡು ಮಳೆಕಾಡುಗಳು ಇವೆಲ್ಲವನ್ನು ರಕ್ಷಿಸಿ ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮಳೆಯಿಂದಲೇ ಬೆಳೆ, ಬೆಳೆಯಿಂದಲೇ ಸಂಪತ್ತು, ಗಾಳಿ ನೀರು ಆಹಾರ ಎಲ್ಲದಕ್ಕೂ ಮಳೆ ಕಾಡು ಒಂದಕ್ಕೊಂದು ಅವಲಂಬಿತ ಆಗಿದೆ. ಹಾಗಾಗಿ ಗಿಡಮರಗಳನ್ನು ಬೆಳೆಸೋಣ, ಕಾಡನ್ನು ರಕ್ಷಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗ ಮೈನಾ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಗೀತರಚನೆಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

ಆಕಾಶವಾಣಿ ಸಮಯ 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಎಂಎಸ್ ಶ್ವೇತಾ ಅವರ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪೂತಿ ನರಸಿಂಹಾಚಾರ್ ಅವರ ರಚನೆ ನನ್ನೊಳು ನಾ ನಿನ್ನೊಳು ನೀ.

ಇದುವರೆಗೆ ಎಂಎಸ್ ಶ್ವೇತಾ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗ್ಡೆ ಅವರಿಂದ ಸಂತೂರ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಾಗ್ ಭಾಗ್ಯಶ್ರೀ, ವಿಲಂಬಿತ್ ರೂಪಕತಾಳ್, ಧೃತ್ ತೀನ್ ತಾಳ್. ತಬಲಾ ಸಾಥ್ ನೀಡುತ್ತಾರೆ ರೂಪಕ್ ಆರ್ ಕಲ್ಲೂರ್ಕರ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನವನ್ನು ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ರೂಪಕ್ ಆರ್ ಕಲ್ಲೂರ್ಕರ್. ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಆಶಾ.

0: ಕೇಳುಗರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವ ಉಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನ ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ಮ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸುತ್ತಾರೆ. ನವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಥ್ಯಾಂಕ್ ಯು ಆಶಾ.
0: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ?
1: ಆಯುರ್ವೇದ ವೈದ್ಯೆ, ಯೋಗ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ.
0: ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು, ಆಫೀಸ್ ಸ್ಟ್ರೆಸ್ ಇರಬಹುದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನು ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
1: ಸೊ ಇವಾಗ 21ನೇ ಶತಮಾನದ ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಎಷ್ಟು ತರಹದ ಜವಾಬ್ದಾರಿಗಳನ್ನ ಒತ್ಕೊಂಡಿದೀವಿ. ನಮ್ಮ ವೃತ್ತಿ, ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು, ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತೀವಿ. ಅಂದ್ರೆ ಏನು ಯೋಗ ಅಂದ್ರೆ ಮೇನ್ಲಿ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮನ ಒಂದುಗೂಡಿಸೋದೇ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಖಡಾಖಂಡಿತ. ಇವಾಗಂತೂ ಮಾಡ್ಲೇಬೇಕು.
0: ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಅಂತ ನೋಡದೆ ನಾವು ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಇವನ ಊಟ ಹೇಗ್ ಮಾಡ್ತೀವಿ, ಸ್ನಾನ ಹೇಗ್ ಮಾಡ್ತೀವಿ, ಬ್ರಷ್ ಹೇಗ್ ಮಾಡ್ತೀವಿ, ಸೊ ಆತರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು?
1: ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ? ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಯೋಗನು ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು, ಫಸ್ಟ್ ನಮ್ಮ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ, ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು, ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಲ್ಲಾರು ಎಲ್ಲಾ ಕೆಲಸ ಮಾಡಬಹುದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆತರ ಜೀವನ ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು.
0: ಈಗ ಟೈಮ್ ಇಲ್ಲ ಅನ್ನೋರಿಗೆ ನಾನೊಂದು 5 ನಿಮಿಷ 10 ನಿಮಿಷ ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರು ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡಬಹುದಾ?
1: 5 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು, ಆಯ್ತಾ? ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಅದರಲ್ಲಿ 8 ವಿಧಗಳಿದಾವೆ, 8 ಲಿಂಬ್ಗಳಿದಾವೆ. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. ಸೊ 5 ನಿಮಿಷದಿಂದ 10 ನಿಮಿಷ ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರೂ ಮಾಡಬಹುದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದಕ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ, ಸೊ ಪ್ರಾಣಾಯಾಮ, ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6-7 ರೌಂಡ್ಸ್ ಆರಾಮಾಗಿ ಮಾಡ್ಕೋಬಹುದು.
0: ಸೊ ದಿನ ಸುಮ್ಮನೆ ಕೂತಿದ್ದಾಗ್ಲೂ
1: ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪ ಅದು ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ 10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದಲು, ನೀವ್ ಎಷ್ಟೋ ಕೆಲಸ ಗಡಿಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರಾ, ಸೊ ಮನ್ಸು ಒಂದ್ ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ ಮಾಡ್ಬೇಕು, ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ ಅದೊಂದ್ ಪ್ರಾಣಾಯಾಮ. ಇದೆರಡು ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ, ಸೊ ನಿಲ್ಲದನ್ನ ಬೆನ್ನು ನೇರ ಮಾಡ್ಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ, ನಿಂತಲ್ಲೇ ನೀವು ಅಡುಗೆ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರಾ, ಅಲ್ಲೇ ಮಾಡ್ಕೋಬಹುದು ಅಲ್ವಾ. ಸೊ ಅರ್ಧ ಚಂದ್ರಾಸನ ಅಲ್ವಾ, ಆಮೇಲೆ ಗೋಮುಖಾಸನ. ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ.
2: ಓಕೆ,
1: ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂತದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂತದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು.
2: ಓಕೆ, ಸೊ ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವಿರಬಹುದು, ಕಾಲ್ ನೋವಿರಬಹುದು, ಈ ತರ ದೈಹಿಕ ಸಮಸ್ಯೆಗಳು. ಅಂಡ್ ಇನ್ನೊಂದೇನಂದ್ರೆ ಸ್ಟ್ರೆಸ್, ಕೆಲಸದ ಒತ್ತಡನೂ ಜಾಸ್ತಿ ಇರುತ್ತೆ. ಡೆಸ್ಕ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
1: ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ. ಸೊ ಅದರಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರ್ ಅಲ್ಲೇ ಕೂತಿರ್ತೀರಾ, ಸೊ ಫಸ್ಟ್ ಚೇರ್ ಅಲ್ಲಿ ವೀಲ್ಸ್ ಇರಬಾರದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು, ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ ಇಷ್ಟೇ. ಇದನ್ನ ಪ್ರತಿ ಗಂಟೆನೂ 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಸೊ ಏನಾದ್ರೂ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡ್ಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳ್ದೆ 4, 4, 6 ಅದರದೇನ್ ಹೇಳ್ದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ, ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದ್ ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು, ತುಂಬಾ ತರ ಇದೆ. ಅದ್ರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗದು, ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ ಒಂದು 10 ಕೌಂಟ್ ಅಲ್ಲಿ ದೀರ್ಘ ಉಸಿರಾಟ ಮಾಡ್ಬೇಕು, ಮತ್ತೆ ವಾಪಸ್ ಬಂದು ಇನ್ನೊಂದ್ ಕಡೆಗೆ ತಿರ್ಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲರೂ ಮಾಡ್ತಾರೆ, ಏನ್ ಮಾಡ್ತಾರೆ, ಓ ಬೆನ್ನಿಟ್ಕೊಂಡಿದೆ ಹಿಂಗ್ ತಿರುಗ್ತೀನಿ ಹಂಗ್ ತಿರುಗ್ತೀನಿ, ತಿರುಗ್ತೀರಾ ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡ್ಬೇಕು, ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ, ಇಲ್ಲಾಂದ್ರೆ ಸುಮ್ನೆ ಸ್ಟ್ರೆಚ್ ಆಗತ್ತೆ.
2: ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ?
1: ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು, ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡ್ಬೋದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲಾ ಮಾಡಿದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫಟೀಗ್, ಫಿಸಿಕಲ್ ಫಟೀಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡ್ಬೋದು ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹಠ ಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವುದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಜಾಗ್ ಮಾಡ್ಕೊಂಡು ಆ ತರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡಿಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ, ಬೆನ್ನ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ನು ಸಡಿಲ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡಕ್ಕಾಗತ್ತೆ, ಈ ತರ ಅಫರ್ಮೇಷನ್ಸ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರೋದು. ಇದು ಯೋಗ ನಿದ್ರಾ ಅಂತ ಕರಿತೀವಿ. 10-15 ಮಿನಿಟ್ಸ್ ಇದನ್ನ ಮಾಡ್ಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನ್ ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗತ್ತಲ್ಲ, ಅದು ಈ 15 ಮಿನಿಟ್ಸ್ ಅಲ್ಲೇ ಮೈಂಡಿಗೆ ಸಿಕ್ಬಿಡತ್ತೆ.
2: ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ, ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ?
1: ಸೊ ಮೆಂಟಲ್ ಪೀಸ್ಗೆ ಬಂದಾಗ ಪ್ರಾಣಾಯಾಮ ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವ್ ಏನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ. ಈಗ ಸಡನ್ ಆಗಿ ನಿಮಗೆ ಕೋಪ ಬಂತು, ಆಗ ಏನ್ ಮಾಡ್ಬೇಕು, ನೀವು ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೇನೆ ಏನಾಗ್ತಾ ಇದೆ, ಯಾಕಾಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡ್ಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿ, ಬಿಸಿಯಿಂದಾನೇ ಕೋಪ ತಾಪ ಆಗೋದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ, ಸೊ ನಮ್ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್

0: ಪ್ರೊಡ್ಯೂಸ್ ಮಾಡತ್ತೆ. ಸೊ ಈಗೇನ್ ಮಾಡ್ಬೇಕು ನಾವು, ಕೂಲ್ ಡೌನ್ ಮಾಡ್ಬೇಕು. ಸೊ ಅದಕ್ಕೆ ಶೀತಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು ಒಂದ್ 5 ಸೆಕೆಂಡ್ ಮೂಗಿಂದ ಬಿಡಬೇಕು. ಇದು ಶೀತಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೆನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನಾಸ್ಟ್ರಲ್ ಬ್ರೀದಿಂಗ್, ಓಕೆ, ಚಂದ್ರ ಬ್ರೀದಿಂಗ್. ಓಕೆ, ಸೂರ್ಯ ಹೀಟಿಗೆ, ಚಂದ್ರ ಕೋಲ್ಡ್ಗೆ. ಸೊ ರೈಟ್ ಸೈಡ್ ಇಸ್ ಸೂರ್ಯ, ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನಾಸ್ಟ್ರಲ್ ಇಂದ ಪ್ರಾಣಾಯಾಮ ಮಾಡೋದು. ಓಕೆ, ಒಂದು 10-12 ರೌಂಡ್ಸ್ ಮಾಡ್ಕೊಂಡ್ರೆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗುತ್ತೆ.
1: ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನೋ ಇದೆಯಲ್ಲ,
0: ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ಗೆ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ ಎರಡು ಕೈಗಳನ್ನ ಮುಖದ 5 ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಭ್ರಾಮರಿ ತರ ಸೌಂಡ್ ಮಾಡ್ಬೇಕು,
1: ದುಂಬಿ ತರ.
0: ಆಗ ಏನಾಗುತ್ತೆ, ನಮ್ಮ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತೆ ಎಲ್ಲ ಸೌಂಡು, ಆ ತರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಆವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗುತ್ತೆ.
1: ಅಂಡ್ ನನಗೆ ನಿಮ್ಮ ಪರ್ಸನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ?
0: ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ, ನಾನು ಆಯುರ್ವೇದ ವೈದ್ಯೆ, ನನಗೆ ಆಯುರ್ವೇದ ಕೋರ್ಸ್ ಆದ್ಮೇಲೆ ಬೇರೆ ಏನಾದ್ರೂ ಮಾಡ್ಬೇಕಿತ್ತು, MD ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಬೇರೆ ಏನು ಐಡಿಯಾಸ್ ಇಲ್ಲ, ಬಟ್ ನನಗೆ ದೇಶ ನೋಡ್ಬೇಕು, ದೇಶ ನೋಡೋ ಆಸೆ. ದುಡ್ಡಿಲ್ಲ, ನಾನು ಆಗ ಇನ್ನು ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ, ಹೆಂಗೆ ದೇಶ ನೋಡೋದು, ದೇಶ ಸುತ್ತದು ಅಂತ ಕ್ವೆಶನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬಾ ಫೇಮಸ್, ಇನ್ನು ಇನ್ಸ್ಟಾಗ್ರಾಮ್ ಬಂದಿಲ್ಲ. ಸೊ ಫೇಸ್ಬುಕ್ ಅಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡ್ಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿಯಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ ಕಡಿಮೆ, ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು, ಅದು ಕಷ್ಟ ಆಯ್ತು. ಸೊ ಯೋಗ ಅಲ್ಲಿ ಏನು, ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದ್ರೂ ಹೋಗಿ ಯಾವ ಸ್ಟುಡಿಯೋದರಲ್ಲಾದ್ರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದ್ರೂ ಓಡಾಡ್ಬೋದು. ಇದು ನನ್ನ ಪ್ಲಾನ್ ಫಸ್ಟ್. YIC ಅಂತ ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿ ಇದೆ. ಸೊ ಅಲ್ಲಿ ಹೋಗಿ 1 ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದ್ರೆ, ನಾನು ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200-hour ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ, ಅಲ್ಲಿ ಬರೋ ಪೇಷಂಟ್ಸ್ ಗೆಲ್ಲಾನು ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನನ್ಗೆ ಇನ್ನೂ ಬೇರೆ ದೇಶಕ್ಕೆ ಹೋಗ್ಬೇಕು, ಮಾಡ್ಬೇಕು ಅಂತಾನೆ ಇತ್ತು. ಒಂದೇ ಸರ್ಟಿಫಿಕೇಟ್ ಸಾಲಲ್ಲ ಅಂತ ಇನ್ನೊಂದು 500-hour ಅಡ್ವಾನ್ಸ್ ಸರ್ಟಿಫಿಕೇಟ್ ಮೈಸೂರಲ್ಲಿ ಮಾಡಿದೆ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಶಿಯಲ್, 3 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಮಾಡಿ ಅದಾಗಿದ ತಕ್ಷಣ ನಾನು ದುಬೈಗೆ ಹೊರಟೆ, ಯೋಗಾ ಟೀಚರ್ ಆಗಿ ಮತ್ತೆ ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ, ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ಟೀಚರು ಮತ್ತೆ ಇನ್ನೂ ತುಂಬಾ ಕಾಲೀಗ್ಸ್ ಇದ್ರು. ಸೊ ಅಲ್ಲಿ ಹಂಗೆ ಜಾಯ್ನ್ ಆಗಿ 1 ವರ್ಷ ಅಲ್ಲೇ ವರ್ಕ್ ಮಾಡಿದ್ದು, ಬರೀ ಫಾರಿನರ್ಸ್. ಸೊ ಫಾರಿನರ್ಸ್ಗೆ ಇರೋ ಅಷ್ಟು ಇಂಟ್ರೆಸ್ಟ್ ಯೋಗದಲ್ಲಿ ಇಂಡಿಯನ್ಸ್ಗೆ ಆಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು, ವಿದೌಟ್ ಫೀಲ್ ಎವ್ರಿ ಡೇ ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವ್ರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಅಂದ್ರೆ, ಸೊ ನನಗೆ ಅಲ್ಲಿಂದ ಬರಕ್ ಇಷ್ಟ ಇರ್ರಿ. ಸೊ ಅಲ್ಲೇ ಕಂಟಿನ್ಯೂ ಆಯ್ತು, ಎವ್ರಿಥಿಂಗ್ ವೆಂಟ್ ವೆಲ್. ಅಂಡ್ ದೆನ್ I started consulting few other yoga studios. ನಾನು ಒಟ್ಟಿಗೆ ಒಂದು 5 ಯೋಗಾ ಸ್ಟುಡಿಯೋಸ್ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬಾ ಚೆನ್ನಾಗಿತ್ತು, ಸಾಂಸ್ಕ್ರಿಟ್ ಶ್ಲೋಕಗಳು. ಆಮೇಲೆ ಆಯುರ್ವೇದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಸಾಂಸ್ಕ್ರಿಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಏನಾಯ್ತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್, ಸೊ ಐ ಹ್ಯಾಡ್ ಟು ಕಮ್ ಫ್ರಮ್ ದೇರ್, ಕೋವಿಡ್ ಟೈಮ್. ಸೊ ಬಂದೆ, ಹಿಸ್ ಮ್ಯಾರೇಜ್ ಅನ್ ಆಲ್ ಹ್ಯಾಪೆಂಡ್ ಅಂಡ್ ದೆನ್ ದ ಕೋವಿಡ್ ಅನ್ ಆಲ್ ಸ್ಟಾರ್ಟೆಡ್. ಓಕೆ, ದೆನ್ ವಿಲ್ ಸ್ಟೇ ಬ್ಯಾಕ್ ಅಂತ ಅಂದ್ಬಿಟ್ಟು ಇಟ್ ಸ್ಟೇಡ್ ಬ್ಯಾಕ್. ಸೊ ಅದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಹಿಯರ್, ಆಯುರ್ವೇದ ಯೋಗ ಒಟ್ಟಿಗೆ ಶುರು ಆಯ್ತು.
1: ಓಕೆ, ಯಾರು ಮೊಬೈಲ್ ಇಲ್ಲದೆ ಇರಲ್ಲ, ಯಾವಾಗ್ಲೂ ಮೊಬೈಲ್. ಸೊ ಮೊಬೈಲ್ ಇಂದ ಲೈಕ್ ನೆಕ್ ಮಸಲ್ಸ್ ಅಂಡ್ ಹ್ಯಾಂಡ್ ಮಸಲ್ಸ್ ಎಲ್ಲ ಪೇನ್ ಉಂಟಾಗುತ್ತೆ. ಸೊ ಅದರಿಂದ ಮತ್ತೆ ಐ ಮಸಲ್ಸ್ ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದ್ರೂ ಯೋಗಗಳಿದಾವ?
0: ಹೌದು, ಖಂಡಿತ. ಸೊ ನಾವು ಫಸ್ಟ್ ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ ನ ಹಿಡಿದು

0: ಇಟ್ಕೊಂಡಿರೋದೆ ಮಸಲ್ಸ್. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ ಒಂದೇ ಸ್ಕ್ರೀನ್ ಆ ಲೈಟ್ ಏನು ಬರ್ತಾ ಇದೆ ಲೈಟ್ ರೇಸ್ ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಟ್ಕೊಂಡಿರೋ ಮಸಲ್ಸ್ನ ಟ್ರೈನ್ ಮಾಡಲಿಲ್ಲ ಅಂದರೆ ಅದೂ ಬೇರೆ ಮಸಲ್ಸ್ ಥರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನು ಮಾಡಬೇಕು, ಕಣ್ಣನ್ನು ತಿರುಗಿಸುವಂಥ ಕ್ರಿಯೆ, ಮೇಲಿಂದ ಕೆಳಗೆ ಸೈಡ್ ವೈಸ್ ಎಡದಿಂದ ಬಲಕ್ಕೆ ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂಥದ್ದು. ಓಕೆ, ಇದು ಮೂರು ವೇರಿಯೇಷನ್ಸ್ನ ಡೈಲಿ ಎರಡು ಮೂರು ಸಲ ಮಾಡ್ಕೋಬಹುದು. ಸುಮ್ಮನೆ ಕೂತಿರ್ತೀವಿ ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡ್ಕೊಂಡು ಇಷ್ಟನ್ನ ಮಾಡ್ಬೋದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಜಿಬಿಟ್ಟು ಒಂದ್ 5 ಸೆಕೆಂಡ್ ಅದರಿಂದ ವಾರ್ಮ್ತ್ ಬಿಸಿ ಏನ್ ಬರುತ್ತೆ ಅದನ್ನ ಕಣ್ಣ ಮೇಲೆ ಶಾಖದ ತರ ಇಡೋದು. ನೀವ್ ಇಟ್ಟರೆ ನಿಮ್ಗೆ ಗೊತ್ತಾಗತ್ತೆ ಅಬ್ಬಾಬಾ ಹಹ ಅಂತೀವಿ, ಆವಾಗ್ಲೇ ಗೊತ್ತಾಗತ್ತೆ ಎಷ್ಟು ಟಯರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅನ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲಾನು ಮಾಡ್ಬೋದು. ಅದಾದ್ಮೇಲೆ ಈ ಟೆಕೀಸ್ ಏನಿದ್ದಾರೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋರು, ಕಂಪ್ಲೀಟ್ ಆಗಿ ಫೋನ್ ನೋಡೋರು, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡಲೇಬೇಕು ಅಲ್ವಾ. ಅಂತವರಿಗೆ ಒಂದು ಟೆಕ್ನಿಕ್ ಏನಂದ್ರೆ 20-20-20 ಅಂತ ರೂಲ್ ಇದೆ. ಏನು ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರುವಂತ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡ್ಬೇಕು. ಇದು 20-20 ಮಾಡ್ಬೇಕು. ಇದನ್ನ ನೀವು 2 ಅವರಿಗೊಂದ್ಸಲ, 3 ಅವರಿಗೊಂದ್ಸಲ, ಇಲ್ಲ 1 ಅವರಿಗೊಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟಯರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನ್ ಟೈರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಆಕ್ಟಿವೇಟ್ ಆಗತ್ತೆ.
1: ಡೆಸ್ಕ್ ಯೋಗ, ಚೇರ್ ಯೋಗದಲ್ಲೇ ಬರುತ್ತೆ ಕುತ್ಕೊಂಡು ಮಾಡುವಂತ
0: ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರೆ, ಸೊ ಆಫೀಸ್ಗೆ ಹೋಗೋ ಅವರಿಗೆ ಆಫೀಸ್ ಅಲ್ಲೇ ಯೋಗ ಮಾಡಿಸ್ಬೇಕು.
1: ಕರೆಕ್ಟ್.
0: ಸೊ ನಾವಷ್ಟೇ ಅಲ್ಲ, ನಾನು ಈ ಆರ್ಗನೈಸೇಷನ್ಸ್ ಗೆ ಏನ್ ಹೇಳೋದಂದ್ರೆ, ಒಂದ್ 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು ಒಂದ್ ಸ್ಮಾಲ್ ರೂಮ್ ಅಂತ ಮಾಡಿ ಅದರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮ್ಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗತ್ತೆ, ನಿಮ್ ಎಂಪ್ಲಾಯೀಸ್ ಚೆನ್ನಾಗಿರ್ತಾರೆ.
1: ಯೂಶುವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದ್ರೂ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರ್ಬೇಕು ಅದೆಲ್ಲ ಇರತ್ತಲ್ವಾ, ಏನೇನ್ ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು?
0: ಸೊ ಮೊದಲನೇದು ಏನ್ ಹೇಳೋದಂದ್ರೆ, ಇನ್ನೊಬ್ರನ್ನ ನೋಡಿ ನಾನು ಅವ್ರ ತರನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟು, ಆಮೇಲೆ ಎಲ್ಲರೂ ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ್ಯಾರ ಅಭ್ಯಾಸ ಯಾವ ತರ ಇರತ್ತೆ ಅಂತ ನಮಗ್ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದ್ದಾರೆ, ಅಷ್ಟು ಬಿ ಡೀಪ್ ಆಗಿ ಬೆಂಡ್ ಆಗ್ತಾ ಇದ್ರೆ ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನ ಪರ್ಫೆಕ್ಟ್ ಆಗಿ ರೀಚ್ ಮಾಡಕ್ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ಮ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು ಈಗ ವಿಡಿಯೋಸ್ ನೋಡ್ಕೊಳ್ತಾ ಇದ್ದೀರಾ, ಆ ವಿಡಿಯೋಸಲ್ಲಿ ಯೂಶಲಿ ಬರೀ ಏನು ಕೇಳಿಸ್ಕೋತಾರೆ ಅಂದರೆ ಆ ಆಸನ, ಈ ಆಸನ, ಹಿಂಗೆ ಮಲ್ಕೊಳ್ಳಿ, ಹಿಂಗೆ ಕೈ ಎತ್ತಿ ಅಷ್ಟೇ. ಬಟ್ ಅದ್ರ ಮಧ್ಯ ಅವರು ಉಸಿರಾಟದ್ದು ಏನು ಹೇಳ್ತಾ ಇದ್ದಾರೆ, ಟೇಕ್ ಅ ಡೀಪ್ ಬ್ರತ್, ಈಗ ಉಸಿರು ಒಳಗೆ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ, ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಲಂಬಾರ್ ಸ್ಪಾಂಡ್ಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪೋಸ್ಚರ್ಸ್ ಕರೆಕ್ಟ್ ಆಗಿ ಇಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರ ಯೋಗಾಗೆ ಹೋಗುವಾಗ ಯಾಕೆ ಸ್ಟಾರ್ಟ್, ಹೋಗಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೋವು ಸ್ಟಾರ್ಟ್ ಆಗಿದೆ, ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಬೆನ್ನುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು, ದೀರ್ಘವಾದ ಉಸಿರಾಟ ಮಾಡಬೇಕು. ಸೊ ಅವಾಗ ದೇಹ ಮತ್ತು ಮನಸ್ಸು, ಆತ್ಮ ಅಲೈನ್ಮೆಂಟ್ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ರೀಚ್ ಆಗತ್ತೆ.
1: ಓಕೆ, ಅಂಡ್ ಯೋಗ ಮಾಡುವಾಗ ನೀವು ಧ್ಯಾನ, ಪ್ರಾಣಾಯಾಮ ಅಂಡ್ ಆಸನ ಹೇಳಿದ್ರಲ್ಲ, ಮೂರನ್ನು ಕಂಬೈನ್ ಮಾಡಿ ಮಾಡ್ಬೇಕಾ ಅಥವಾ ಲೈಕ್ ನಾನು ಒಂದು 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತಾ?
0: ನಿಮಗೆ ತುಂಬಾ ಟೈಮ್ ಇದೆಯಾ, ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ, ಎಲ್ಲ ಟೈಮು ಇಲ್ವಾ. ನೀವು ಆಸನ ಮಾಡುವಾಗ್ಲೇ ಡೀಪ್ ಬ್ರೀದಿಂಗ್ ಮಾಡಿಕೊಂಡು ನಿಮ್ಮ ಉಸಿರಾಟದ ಮೇಲೇ ಗಮನ ಕೊಟ್ಕೊಂಡು ಮಾಡಿದ್ರೆ ಮೂರು ಅಲ್ಲೇ ಸಿಕ್ಬಿಡತ್ತೆ.
1: ಓಕೆ,
0: ಓಕೆ, ಅದು ಡಿಸೈನ್ ಮಾಡಿರೋದೇ ಆ ಥರ. ಸೊ ಅದಾದ್ಮೇಲೆ ಇನ್ನು ಪ್ರಾಣಾಯಾಮ, ನೀವು ಟೈಮ್ ಇದೆ ಅಂತಂದ್ರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ, ನಾಡಿ ಶುದ್ಧಿ, ಭ್ರಾಮರಿ, ಕಪಾಲಭಾತಿ, ಎಲ್ಲ ಆ ಥರದ್ದೆಲ್ಲಾನು ಮಾಡ್ಕೋತಾ ಹೋಗ್ಬೋದು.
1: ಈಗಿನ ಟ್ರೆಂಡ್ ಏನಂದ್ರೆ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಜಿಮ್ಮಿಗೆ ಹೋಗ್ತೀನಿ ಅಂತೇಳಿ, ಯೋಗದಿಂದನೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋ ಮಾಡೋಕೆ ಸಾಧ್ಯನಾ?
0: ಡೆಫಿನೆಟ್ಲಿ, ಯೋಗದಿಂದ ನಿಮಗೆ ಬರೀ

0: ಮಸಲ್ ಮತ್ತೆ ಫ್ಯಾಟ್ ಮೇಲೆ ವರ್ಕ್ ಆಗಲ್ಲ, ನಿಮ್ಗೆ ಒಳಗಿರೋ ಆರ್ಗನ್ಸ್ ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ ಅಲ್ಲಿ ಮೇನ್ ಆಗಿ ನಾವು ಹಾರ್ಮೋನ್ಸ್ ಮತ್ತೆ ಯೂಟ್ರಸ್ ಸೈಕಲ್ ಮೇಲೆ ಫೋಕಸ್ ಮಾಡಬೇಕು.
1: ಸೊ
0: ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ. PCOS ನ ಇವಾಗ PMOS ಅಂತ ಮಾಡಿದೀವಿ. ಸೊ ಏನು ಅಂದ್ರೆ ಬರೀ ಅದು ಯೂಟ್ರಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಂಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಇದಕ್ಕೆ ಸೈನ್ಸೇ ಓದ್ ಬರಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್, ಏನು HPOS ಆಕ್ಸಿಸ್ ಇದೆ, ನಿಮ್ದು ಯುಟ್ರಸ್ ಹೆಲ್ತ್ ಏನಿದೆ, ಎಲ್ಲಾನು ಸರಿ ಮಾಡ್ಕೋಬಹುದು.
1: ಆಫೀಸ್ ಅಲ್ಲಿ ಯೋಗನ ಒಂದು ನೀವು ಆವಾಗ್ಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ ಏನಾದ್ರು 3 techniques ಫಾಲೋ ಮಾಡೋದಾದ್ರೆ ಆಲ್ ಆಫೀಸಸ್?
0: ಓಕೆ, ಆಲ್ ಆಫೀಸರ್ಸ್ ಗೆ ಮೇನ್ಲಿ 3 techniques ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜಾನ ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ 2nd technique ಏನಂದ್ರೆ ಉಸಿರಾಟ ಜಾಗರೂಕತೆ, ನಾನು 4-4-6 ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. ಮೂರನೇದೇನು ಅಂದ್ರೆ ನೀವು ವರ್ಕ್ ಮಾಡೋ ಮುಂಚೆನೆ 1 ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮ್ಗೆ ವರ್ಕಿಂಗ್ ಪ್ರೊಸೆಸ್ಸು ಆರಾಮಾಗುತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರತ್ತೆ, ಫೋಕಸ್ ಮಾಡ್ಬೋದು. ಇದು 3 ಮಾಡ್ಕೊಂಡು
1: ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೊಳ್ತಾ ಹೋಗ್ತಿರುವಾಗ ಅವ್ರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡು ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ?
0: ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದ್ರೆ ನಿಮ್ದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರತ್ತೆ. ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈಯಷ್ಟೇ ಆಡ್ತಾ ಇರತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ ಇಲ್ಲ. ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ಮನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ್ದ ಅನ್ನುವ ಕಸ ಗುಡಿಸ್ತಾ ಇದ್ದೀರಾ, ಏನ್ ವರ್ಕ್ ಆಗ್ತಾ ಇದೆ ಇಲ್ಲ. ನಿಮ್ದು ಹಾರ್ಟ್ ಬೀಟ್ ಏನಾದರೂ ರೈಸ್ ಆಗ್ತಾ ಇದೆಯಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ. ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದ್ರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು.
1: ಓಕೆ ಓಕೆ
0: ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ ವಾಕಿಂಗ್ ಮಾಡ್ಲೇಬೇಕು.
1: ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ?
0: ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಯುನೋ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕಾಗಿರೋದು.
1: ಓಕೆ, ಇವತ್ತು June 21st ವಿಶ್ವ ಯೋಗ ದಿನ. ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ.
0: ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನ್ ಹೇಳಿದಾನೆ ಅಂದ್ರೆ, ಮನಸ್ಸಿನ ಗುಣಾನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು. ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳಕ್ಕೆ, ನೀನು ಸಾಧನೆ ಮಾಡಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳಕ್ಕೆ ಯೋಗ ಮಾಡ್ಬೇಕು ಅಂತ ಕೃಷ್ಣ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯೋಗನ ಜೀವನ ಶೈಲಿಯಾಗಿಯೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ವ್ಯಾಯಾಮ ಅಂತ ನೋಡ್ಲೇಬೇಡಿ. ಸೊ ನೀವು ದಿನಾ ಬೆಳಗ್ಗೆ ಎದ್ದು ನಿಮ್ದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನ ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ಮ ಮನೆಯವರಿಗೆಲ್ಲಾನು ಮಾಡಿಸಿ. ಇದರಿಂದ ನಿಮ್ ಕುಟುಂಬನೂ ಚೆನ್ನಾಗಿರತ್ತೆ, ನಿಮ್ದು ವರ್ಕ್ ಪ್ಲೇಸನು ತುಂಬಾ ಆರೋಗ್ಯಕರವಾಗಿರತ್ತೆ.
1: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತಾ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.
0: ಥ್ಯಾಂಕ್ ಯು ಸೋ ಮಚ್, ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ.

ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಆಶಾ. ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ, ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ವಿಜಯನಾರಸಿಂಹ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಕೇಳೋಣ ದಿಲ್ ತೋ ಪಾಗಲ್ ಹೇ ಚಿತ್ರದ ಗೀತೆಯನ್ನು. ಆನಂದ್ ಭಕ್ಷಿಯವರ ಗೀತರಚನೆಗೆ ಉತ್ತಮ್ ಸಿಂಗ್ ಅವರ ಸಂಗೀತವಿದೆ.

0: ಆರೋಗ್ಯಕರ ಜೀವನ ನಡೆಸಲು ಸ್ವಚ್ಛ ಪರಿಸರ, ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಆಹಾರ ಅತ್ಯಗತ್ಯ. ನೈರ್ಮಲ್ಯ ಎನ್ನುವುದು ಒಂದು ನಿರಂತರ ಪ್ರಕ್ರಿಯೆ.
1: ಎಳೆಯ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ ಮತ್ತು ಜಲ ಸಂರಕ್ಷಣೆಯ ಬಗ್ಗೆ ಅರಿವು ಬೆಳೆಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು.
0: ಸ್ವಚ್ಛ, ಸುಂದರ, ಸಮೃದ್ಧ ನಾಡಿನ ನಿರ್ಮಾಣ ಪ್ರತಿ ಪ್ರಜೆಯ ಹೊಣೆ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಇಂತಿನಿಂದ ಪ್ರೀತಿಯ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ವಾಣಿ ಹರಿಕೃಷ್ಣ. ಜಯಂತ್ ಕಾಯ್ಕಣಿಯವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಾಧು ಕೋಕಿಲಾ.

ಶಂಕರ್ ಮಹಾದೇವನ್, ಸುನಿಧಿ ಚೌಹಾಣ್, ಜಸ್ಪೀಂದರ್ ನರೂಲಾ ಅವರ ದನಿಗಳಲ್ಲಿ ಕೇಳ್ತಾ ಇದ್ದೀರಾ ಮಿಷನ್ ಕಾಶ್ಮೀರ್ ಚಿತ್ರದ ಗೀತೆಯನ್ನು. ಗೀತೆಗೆ ಸಂಗೀತ ನೀಡಿದ್ದಾರೆ ಶಂಕರ್ ಅಹಸಾನ್ ಲಾಯ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ದನಿಗಳಲ್ಲಿ ಕೇಳೋಣ ಕುಚ್ ಕುಚ್ ಹೊತಾ ಹೇ ಚಿತ್ರದ ಗೀತೆಯನ್ನು. ಸಮೀರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ.

ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಎಫ್ಎಸ್ ಕಲ್ಲಪ್ಪ ಮಠ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಪಿಆರ್ ಹೇಮಲತಾ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿವೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೆರೆಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ರಾಷ್ಟಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ

ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಅಲರ್ಜಿ ಜಾಗೃತಿ ಸಪ್ತಾಹದ ಸಂದರ್ಭದಲ್ಲಿ ಡಾ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಂಜುಳಾ ಪುರಾಣೈಕ್. ನಂತರ ಫಂಗಸ್ ಇನ್ಫೆಕ್ಷನ್ ಕುರಿತು ಡಾ ಕೆಎನ್ ನವೀನ್ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. ಮಧ್ಯಾಹ್ನ 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಂಎನ್ ನಾಗರತ್ನ.

0: ಇನ್ನು ಸಂಜೆ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 5:30 ಗಿರ್ಮಿಟ್, ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವಿನ ಬೇಸಾಯದ ಕ್ರಮಗಳ ಕುರಿತು ಡಾ ಸುನೀತಾ ಸಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಪದ ಮೂಡಿಬರಲಿದೆ. ಸಂಜೆ 7:45 ಭಾರತದಲ್ಲಿ ಇತ್ತೀಚಿನ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ ಕುರಿತು ಹಿರಿಯ ಶಿಕ್ಷಣ ತಜ್ಞ ಬೆಂಗಳೂರು ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಎನ್ ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾ ಎಎಸ್ ಶಂಕರನಾರಾಯಣ. 8:00 ಸಿರಿಗಂಧ. 9:15 ಬಿಎಸ್ ಮೀರಾ ಅವರಿಂದ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಮನಿ ಟಾಕ್. ನಂತರ ಮಂಥನ್ ಕಾರ್ಯಕ್ರಮ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ವಾಯೊಲಿನ್ ಮೈಸೂರು ಆರ್ ದಯಾಕರ್, ಮೃದಂಗ ತ್ರಿಚಿ ಜಿ ಅರವಿಂದ್. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashvani. The news read by Abhineet Shukla. Fifteen people, most of them students, lost their lives in a tragic fire incident in the Aliganj area of Lucknow in Uttar Pradesh this afternoon. The tragedy occurred when a massive fire broke out at an animation coaching center located inside a commercial complex. Several injured persons have been admitted to nearby hospitals. Chief Minister Yogi Adityanath has said a high-level committee comprising the Director General of Police and the Additional Chief Secretary Home will investigate the incident and those found responsible would face strict action. President Draupadi Murmu, Vice President C.P. Radhakrishnan and Prime Minister Narendra Modi have expressed grief over the loss of lives in the fire. In a social media post, Mr. Modi announced an ex gratia of 2 lakh rupees from the Prime Minister's National Relief Fund for the next of kin of each deceased. The injured will receive 50,000 rupees each. Prime Minister Narendra Modi has stated that India is a fast-growing and credible economy and has become a reliable power. Mr. Modi said this while addressing a summit organized by a private media house in New Delhi today. He noted that several initiatives have been launched in the last 12 years with the motive of Nation First. Mr. Modi asserted that Nation First is India's highest guiding principle today.
2: भारत जो कर रहा है वो आने वाले 1000 वर्ष का फ्यूचर लिखने वाला है और यही दुनिया के लिए सबसे बड़ी भारत की गारंटी है. भारत फास्ट ग्रोइंग इकोनॉमी भी है, एक क्रेडिबल इकोनॉमी भी है.
1: The Prime Minister